ಆಕಾಶವಾಣಿ ವಿಜಯಪುರ ಕಂಪನಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಮೇ ತಿಂಗಳು 29 ತಾರೀಕು, ಇಂದು ಶುಕ್ರವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸುಣಗಾರ್ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58 ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6 ಗಂಟೆ. ನಿಲಯವು ಇಂದು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 6:30 ಚಿಂತನ ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿಯವರಿಂದ. 6:35 ರೈತರಿಗೆ ಸಲಹೆಗಳು, ನಂತರ ಸುತ್ತಮುತ್ತ. 6:45 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪಟೂರು ತಾಲೂಕು ಕರ್ನಾಟಕ. ಪ್ರಾಯೋಜಕರು ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪಟೂರು ಕರ್ನಾಟಕ. 6:50 ಜಾನಪದ ಸಂಗೀತ ಕಾರ್ಯಕ್ರಮ. 7 ಗಂಟೆಗೆ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಭಾವಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ 7:15 ನಮ್ಮ ನಿಲಯದಿಂದ. ಚಿತ್ರಗೀತೆಗಳನ್ನು 7:45, 8:30, 9:30 ಕೇಳಬಹುದು. ಈ ಬೆಳಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್.

ಮಿಕ್ಸ್. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಹಾಗೂ ಹಿಂದಿ ಕನ್ನಡ ಚಿತ್ರಗೀತೆಯನ್ನು ಕೇಳುತ್ತೀರಿ. 10 ಗಂಟೆಗೆ ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಅಪ್ರಾಮ, 12:30 ಆರೋಗ್ಯ ಸಂಚಿಕೆ. ಇದರಲ್ಲಿ ಅಡ್ಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರುತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪ್ರತಾ, ಇದರಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಕುರಿತು ಕಾರ್ಯಕ್ರಮ ಯೋಗೇಶ್ ಅವರ ನಡೆಸಿಕೊಡುತ್ತಾರೆ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದ ಸಹಪ್ರಸಾರದಲ್ಲಿ. ಗಾಂಧಿ ಸ್ಮೃತಿ ಕೇಳುವಿರಿ 14:40. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:40 ವಾರಕ್ಕೊಂದು ಕತೆ, 5:55 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ಸಂಜೆ 6:10 ಕಾರ್ಯಕ್ರಮಗಳ ಪರಿಚಯ ಕೇಳುತ್ತೀರಿ. ಹಾಗೂ 6:15 ಶ್ರೀರಂಗಾಪುರದ ಶ್ರೀಮಠ ಕೆರೆಗುಂಡಿ ತಿಪಟೂರು ಕರ್ನಾಟಕ ಪ್ರಾಯೋಜಕರು ಶ್ರೀ ಕೆರೆಗುಂಡಿ ರಂಗಾಪುರ ಶ್ರೀಮಠ ಕೆರೆಗುಂಡಿ ತಿಪಟೂರು ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. ಅವಲೋಕನ ಮೂಡಿಬರುವುದು ಸಂಜೆ 6:30 - 6:35, ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಣಕಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಗೀತೆಗಳು ಕೇಳುತ್ತಿರಿ. 7:45 ಚಿತ್ರಗೀತೆಗಳು, ರಾತ್ರಿ 8 ಗಂಟೆಗೆ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ, 9:30 ಕರೆಂಟ್ ಅಫೇರ್ಸ್, ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರಾತ್ರಿ 8:30 ಭಾರತದ ಘನತಾವ್ಯಕ್ತ ಉಪರಾಷ್ಟ್ರಪತಿಗಳು ದಾವಣಗೆರೆ ಬಂಡಿಟ್ ಕಾಲೇಜಿನ 75ನೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವ ಕುರಿತು ಬಾನುಲಿ ವರದಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಮುಂದಿನ ಗೀತೆಯನ್ನು ಕೇಳಿ. ಕರುಣೆಮೂರ್ತಿ ಪುರಂದರದಾಸರ ರಚನೆಯಲ್ಲಿ ಈ ಗೀತೆ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಒಂದು ಗೀತೆ ದೇಶಭಕ್ತಿಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ವೃಂದಗಾನದಲ್ಲಿ ಕೇಳಿ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈಗ ಸಮಯ 6:30 ಇನ್ನು ಮುಂದೆ ಚಿಂತನ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿಯವರಿಂದ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲೆತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದೂ ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ

0: ಎಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದ ಆಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವಳ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೇ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರುತ್ತಾನೆ. ಅವು ಆಗಾಗ ಗಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಿಳಿದು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದು ಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು. ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಒಂದು ಪದ್ಯದಲ್ಲಿ, ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ, ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ. ಹೊಸದು ಬಂದಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನು ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತೆಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆಯ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ, ಮತ್ತೊಂದು ಮತದ ನಿಲುವು, ಒಂದು ಗ್ರಂಥದ ತಿಳಿವಿನ ಮೆಟ್ಟಿಲುಗಳನ್ನು ಏರಬೇಕಾದರೆ ಅತ್ಯಂತ ಅಗತ್ಯವಾದ್ದು ವಿನಯ ಗೌರವ. ಹೇಳುವವನ ಬಗೆಗೊಂದು ಗೌರವ ಮತ್ತು ವಿನಯವನ್ನಿಟ್ಟುಕೊಂಡು ಸಂಬಂಧ ಸ್ಥಾಪಿಸಿಕೊಳ್ಳದೆ ಹೋಗುವ ದುರಹಂಕಾರದ ಸ್ಥಿತಿಯಿಂದಾಗಿಯೇ ಎಲ್ಲರ ತಲೆಗಳು ಹಳವಂಡಗಳಾಗುತ್ತಿವೆ. ಅಲ್ಲಿ ಹಂಸ ತೊರೆಗಳು ಅರಳಿ ಆಡಬೇಕೆಂದು ಬಯಸಿದರೆ ಹೇಗೆ ಸಾಧ್ಯ? ಹೆಚ್ಚೆಂದರೆ ಕಪ್ಪೆ, ಚೇಳು, ಹಾವುಗಳು ಪರಸ್ಪರ ಒಂದನ್ನೊಂದು ಹಣಿಯಲು ಯತ್ನಿಸಬಹುದು. ನಮ್ಮ ಸ್ಮೃತಿಕೋಶಗಳು ಹೀಗಾಗಬೇಕೇ? ನಲ್ಲಿ ನೀರು ಬರುತ್ತಿದೆ, ಕೊಡದಲ್ಲಿ ತುಂಬಿದ ಹಳೆಯ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಕೊಳ್ಳೋಣ. ತುಂಬಿಕೊಳ್ಳುವ ಉತ್ಸಾಹ ಜೀವನ ಪೂರ್ತಿ ಹೀಗೇ ಇರಲೆಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಲೋಕೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 6:35 ಕೆಲ ವಾಣಿಜ್ಯ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿ, ರೈತ

0: ಎಲ್ಲ ರೈತ ಬಾಂಧವರು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವರಾಜ್ ಕಂಬ್ಳೆ ಅಂತ. ನಾನು ಕೃಷಿ ವಿಷಯದ ಧಾರವಾಡದ ಅಧೀನದಲ್ಲಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಮಣ್ಣಿನ ಒಂದು ವಿಷಯದಲ್ಲಿ ನಾನು ವಿಷಯ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ 2026 ಹಂಗಾಮಿಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಸಂಸ್ಥೆ ಮತ್ತು ಸಾವಯವ ಪ್ರಮಾಣಿತ ಸಂಸ್ಥೆಯ ವತಿಯಿಂದ ಪ್ರಮಾಣಿಸಿದಂಥ ಬೀಜಗಳು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಲಭ್ಯವಿವೆ. ಮುಖ್ಯವಾಗಿ ಹೇಳಬೇಕಂತಂದರೆ ನಮ್ಮ ಒಂದು ವಿಜಯಪುರದ ಈ ಒಂದು ಫಾರ್ಮಿನಲ್ಲಿ ಎರಡು ಬೀಜಗಳು ಲಭ್ಯವಿವೆ. ಮೊದಲನೇದಾಗಿ ಹೇಳಬೇಕಂತಂದರೆ TS3R ಅಂತೀವಿ, ಆ ಒಂದು ತಳಿಯು ಸಹ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯವಿದೆ. ಈ ತಳಿಯನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಒಂದು ಮಡ್ಡಿ ಜಮೀನುಗಳಿಗೆ ನಾವು ಈ ಒಂದು ತಳಿಯನ್ನು ಶಿಫಾರಸು ಮಾಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಮಧ್ಯಮದ ಮಣ್ಣಿನ ಆಳವನ್ನು ಹೊಂದಿರತಕ್ಕಂಥ ಭೂಮಿಗೆ ಸಹ ನಾವು ಏನು ಮಾಡ್ತೀವಪ್ಪ ಅಂತಂದರೆ TS3R ಬೀಜವನ್ನು ರೆಕಮೆಂಡೇಷನ್ ಮಾಡ್ತೀವಿ. ಈ TS3R ಅನ್ನೋ ಬೀಜಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಶಿಲೀಂದ್ರನಾಶಕಗಳಿಂದ ನಾವು ಬೀಜೋಪಚಾರವನ್ನು ಮಾಡಿದ್ದೀವಿ. ಈ ಶಿಲೀಂದ್ರನಾಶಕದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ನಾವು ಶಿಡಿ ರೋಗ ಅಥವಾ ಈಗ ಏನು ನೆಟೆ ರೋಗ ಅಂತೀವಲ್ಲ ಆ ಒಂದು ರೋಗವನ್ನು ನಾವು ಬೀಜೋಪಚಾರಗಳ ಮುಖಾಂತರ ನಾವು ತಡೆಗಟ್ಟಬಹುದು. ಅದೇ ರೀತಿಯಾಗಿ ಈ ನಮ್ಮ TS3R ಬೀಜವನ್ನು ಬಿತ್ತಕ್ಕಂಥ ರೈತರು ಏನು ಮಾಡಬೇಕಂತಂದರೆ ಸುಮಾರು 4 ಫೀಟ್ಗಳ ಸಾಲುಗಳನ್ನು ಬಿಟ್ಕೋಬೇಕು. ಬಿಟ್ಕೊಂಡ ನಂತರ ತಾವು ಏನು ಮಾಡಬೇಕಂತಂದರೆ ಈ ನಮ್ಮ TS3R ಬೀಜವನ್ನು ತಾವು ಬಿತ್ಕೋಬೇಕು. ಈ ತಳಿಯನ್ನು ಬಿತ್ತಿದ ರೈತ ಬಾಂಧವರು ತಾವು ಏನು ಮಾಡ್ಕೋಬೇಕಂತಂದರೆ 20 ದಿನಗಳ ನಂತರ ಈ ಹೆಚ್ಚಾದ ಗಿಡಗಳಂತೀವಲ್ಲ ಅಂದರೆ ಸುಮಾರು ಗಿಡದಿಂದ ಗಿಡಕ್ಕೆ ತಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ 1 ಫೀಟಿನ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾಕಂತಂದರೆ ಈ ಒಂದು TS3R ಬಿತ್ತಿದಂಥ ರೈತರು ಏನಾಗುತ್ತೆ ಅಂತಂದರೆ ಬರೀ ಭತ್ತದ ರೀತಿಯಲ್ಲಿ ತಾವು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಈ ಒಂದು ತೊಗರಿ ಬೀಜವನ್ನು ನೀವು ಬಿತ್ತಾ ಇದ್ದೀರಿ ಆ ರೀತಿ ಆಗ್ಬಾರ್ದು. ಯಾಕಂತಂದರೆ ಈ ಒಂದು ತೊಗರಿಗೆ ಏನಂತೀವಲ್ಲ ನಾವು ಅಧಿಕ ಪೋಷಕಾಂಶಗಳನ್ನ ಬೇಕಾಗುತ್ತವೆ ಇದಕ್ಕೆ ದೊಡ್ಡದಾಗಬೇಕಂತಂದರೆ. ಆದ್ದರಿಂದ ತಾವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನು ಮಾಡಬೇಕಂದ್ರೆ ಸುಮಾರು 1 ಫೀಟಿನ ಅಂತರವನ್ನು ಕಾಯ್ಕೊಂಡ್ರೆ ನೀವು ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆಯ ಇಳುವರಿಯನ್ನು ತಗೋಬಹುದು. ಅದೇ ರೀತಿಯಾಗಿ ಎರಡನೇ ವರೈಟಿ ಆದಂಥ GRG 152 ವರೈಟಿ ಸಹ ನಮ್ಮ ಒಂದು ಕೇಂದ್ರದಲ್ಲಿ ಲಭ್ಯವಿದೆ. ಈ ಒಂದು ತಳಿಗೆ ನಾವು ಏನು ಮಾಡಿದೀವಪ್ಪ ಅಂತಂದರೆ ನಾವು ಸೂಕ್ಷ್ಮ ಜೀವಿಗಳ ಒಂದು ಗೊಬ್ಬರಗಳಿಂದ ನಾವು ಒಂದು ಬೀಜೋಪಚಾರವನ್ನು ಮಾಡಿದ್ದೀವಿ. ಈ ತಳಿಯನ್ನು ನಾವು ರೈತರಿಗೆ ಏನು ಹೇಳ್ತೀವಪ್ಪ ಅಂತಂದರೆ ತಾವು ಅಧಿಕ ಮಣ್ಣಿನ ಆಳವನ್ನು ಇರತಕ್ಕಂಥ ಭೂಮಿಗೆ ಆಗಲಿ ಅಥವಾ ಮಧ್ಯಮದ ಆಳದಲ್ಲಿ ಇರತಕ್ಕಂಥ ಭೂಮಿಗೆ ನಾವು ಈ ಒಂದು ತಳಿಯನ್ನು ಶಿಫಾರಸನ್ನು ಮಾಡ್ತೀವಿ. ಈ ತಳಿಯನ್ನು ಬಿತ್ತಕ್ಕಂಥ ರೈತರು ಏನು ಮಾಡಬೇಕಂದ್ರೆ ಸುಮಾರು 4 ರಿಂದ 5 ಫೀಟ್ಗಳ ಸಾಲುಗಳನ್ನು ಬಿಟ್ಕೋಬೇಕು. ಬಿಟ್ಟ ನಂತರ ತಾವು ಈ GRG ವರೈಟಿಯನ್ನು ಹಾಕಿಕೊಳ್ಳಬೇಕು. ಅದೇ ರೀತಿಯಾಗಿ ಹಾಕಿದ ಮೇಲೆ ಸುಮಾರು 20 ದಿನಗಳ ನಂತರ ತಾವು ಏನು ಮಾಡಬೇಕಪ್ಪ ಅಂತಂದರೆ ಗಿಡದಿಂದ ಗಿಡಕ್ಕೆ 1 ಫೀಟಿನ ಅಂತರವನ್ನು ಕಾಯ್ಕೋಬೇಕು. ಇಲ್ಲಾಂತಂದರೆ ನೀವು ಒಂದು ಒಳ್ಳೆಯ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಅದೇ ರೀತಿಯಾಗಿ ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ರೈತ ಬಾಂಧವರ ಹತ್ರ ನಾನು ಇನ್ನೊಂದು ಸಲ ರಿಕ್ವೆಸ್ಟ್ ಏನು ಮಾಡ್ಕೊಳ್ದಪ್ಪ ಅಂತಂದರೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಈ ಎರಡು ತಳಿಗಳು ಲಭ್ಯವಿದ್ದು ಇದರ ಒಂದು ಲಾಭವನ್ನು ತಾವೆಲ್ಲ ಪಡೆದುಕೊಳ್ಬೇಕಂತ ಹೇಳಿ, ಅದೇ ರೀತಿಯಾಗಿ ಇನ್ನೂ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತಂತಪ್ಪ ಅಂತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ನೀವು ಬಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನನ್ನ ಮೊಬೈಲ್ ಸಂಖ್ಯೆ 8618667839. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿಬಂತು. ಈಗ ಸಮಯ 6:45 ಆಗಲಿದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ

0: ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
4: ಹಳೆ ಕಬ್ಬಣ ಹಳೆ ಅರಿವಿ. ಏ ಸುಮ್ಮನೆ ಒಳಗ್ ಬರ್ರಿ, ದಿನ ಕುಡ್ದು ಬಾಗಲ್ದಾಗ ಬಂದು ಒತ್ತಾಡುದು. ಏನ್ಗಪ್ಪ ಮುಡ್ಕಾದ ಬಂದಂತ ಯಾರ ಹರ್ಕ ಮುರ್ಕ ಬಕ್ಕಿಟ್ಟು ಚರಗಿ ತಂದ್ಗಿಂದ
5: ನಾ ಕುಡ್ದ್ರ ನಿಂದೇನ
4: ಎಷ್ಟು ದಿನ ಅಂತ ತಡಿಲಿ, ಚಟಕ್ಕ ದಾಸ ಆಗ್ಬಿಟ್ಟಿರಿ.
5: ನಿನ್ ದಾಸ ಆಗ್ಬೇಕಂತೇನೆ
4: ಬೇಡಪ್ಪ ಬೇಡ. ಇರು ಎರಡ್ ಮಕ್ಕಳಿಗೆ ಸಾಲಿ ಪೀ ತುಂಬ ಮೊದ್ಲು
5: ತುಂಬಿಲ್ಲ ಆತ, ಅದೇನ್ ದೊಡ್ಡ ಹೇಳಕತ್ತೀನಿ.
4: ಛೀ ದೂರ ಸರಿ ರೀ, ಕುಡ್ದ ಮುಚ್ಚಾಕ ಗುಟ್ಕಾ ಬೇರಿ.
5: ಬಾಯ್ ತೆಗಿಬೇಡಿ.
4: ಹೇಳ್ರಿ ತಲೆನ ಹೊಡಿತಲ್ರಿ, ಹೇಳ್ರಿ ಡಾಕ್ಟರ್ ಕಡೆ ಹೋಗೋಣ.
0: ಬೇಡ ಕುಡಿತ ಜೋಲಿ ಹೊಡೆತ, ದುಡ್ಡು ದೇಹ ಮನಸ್ಸು ಸರ್ವನಾಶ.
6: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ, ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
7: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ಅವರ, ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
6: ನಿನಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೊಕ್ಕಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ, ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
7: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
8: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM. ಈಗ ಸಮಯ ಆಗ್ತಾ ಇದೆ 6:45. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ನಿಲಯದಿಂದ.

0: ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ

ಮಾಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಶುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಶುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ

0: ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂತಹದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ವಿಜಯಪುರ, ಸಮಯ 6:50.
5: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
4: ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಅಡವಿ ಸೋಮಾಪುರದ ಚೆನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು.

0: ನಡೆದರೆ ಬಿಡುದಿರು ಶಂಭುವ ಗುಡುಬಾಜ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಚೆನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದ್ರಿ. ಈಗ ಸಮಯ 6:55 ವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ

0: ಕಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28 ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013 ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014 ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೆನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೆನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೆನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೆನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ರು ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರು, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರು ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ

0: ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮೆರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
1: ಕೆಜಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈದ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಕಬ್ಬು ಸಾಕಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವ ವಿಷಯ ಹಂಗೆ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರ ಮಾಡಲು ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಮಿಸ್ ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನೆಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800-11-7800 ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಜಯಪುರ, ಸಮಯ 7:16:15. ಇದೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ನಿಂತಿರೆ ನೀ ಹರಳಿ, ಮಹೇಶ್ ಕುಲಕರ್ಣಿಯವರ ಧ್ವನಿಯಲ್ಲಿ ಭಾವಸಂಗಮ

ಮುಂದಿನ ಭಾವಗೀತೆಯನ್ನು ಕೇಳಿ. ಯಾರಿಗೂ ಹೇಳೋಣ ಬೇಡ ಆರು ಕುದುರೆ ಏರಿ. ಅಂಬಿಕಾ ತನಯ ದತ್ತ ಅವರ ರಚನೆ, ಹಾಡಿದ್ದಾರೆ ಯಶವಂತರಾಯ್ ಹಳಿಬಂಡಿ ಅವರು.

ಭಾವಗೀತೆ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಈಗ ಕೇಳಿ, ನಿನ್ನ ಬಿಟ್ಟು ಹೋಗಲಿ ಹ್ಯಾಂಗ ಈಗ ನಾನು. ಅಂಬರ್ ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಈಗ ಕೇಳಿ ಕೆಲ ವಾಣಿಜ್ಯ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
2: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
3: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
2: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
3: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
2: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
3: ಮೊಬೈಲ್ ಸಂಖ್ಯೆ 9620127000.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ

0: ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
6: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
7: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನು. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು. ತಪ್ಪ್ಯಾರ್ದು ಯಾಕ್ರಿ ಹೆಂಗ, ನಾ ನಿಮ್ಮ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
8: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
0: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7:34. ಈಗ ಕೆಲವು ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ಮತ್ತೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:34, ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ.

0: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030 ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036 ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು, ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವ್

ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28 ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ. ಸಮಯ ಮುಂಜಾನೆಯ 7:45:34. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮಂಗಲ್ಯ ಭಾಗ್ಯ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ವಿಜಯ ನರಸಿಂಹ ಅವರ ಗೀತರಚನೆ, ಸಂಗೀತ ರಾಜೇನ್ ನಾಗೇಂದ್ರ.

ಕೆಳಗ್ರಿ ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ 8 ಗಂಟೆ ಆಗಲಿದೆ. ಹಿಂದಿಯಲ್ಲಿ ವಾರ್ತೆಗಳು ಹಾಗೂ 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಿ ದೆಹಲಿ ಕೇಂದ್ರದಿಂದ. ನಂತರ 8:30ಕ್ಕೆ ಮತ್ತೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಬಿತ್ತರಗೊಳಿಸುತ್ತೇವೆ. ಮೊದಲಿಗೆ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ನಿರೀಕ್ಷೆಯಲ್ಲಿರಿ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:30. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಿ ವಿಜಯೋತ್ಸವ ಚಿತ್ರದ ಗೀತೆಯನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೇಳಿ ಕಾರ್ಯಕ್ರಮ ಚಿತ್ರಗೀತೆಯಲ್ಲಿ ಮುಂದಿನ ಗೀತೆ ಜನುಮ ಜನುಮದ ಅನುಬಂಧ. ಈ ಚಿತ್ರದ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ ಪಿ ಬಾಲು ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಕೇಳಿ ಹೃದಯ ಗೀತೆ ಚಿತ್ರದ ಗೀತೆಯನ್ನು

ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತಾ ಮುಂದಿನ ಗೀತೆಯನ್ನು ಕೇಳಿ. ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಅವಳ ನೆರಳು ಚಿತ್ರದ ಗೀತೆಯನ್ನು.

ಎಸ್ ಜಾನಕಿ ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಹೆಣ್ಣಿನ ಸೇಡು ಚಿತ್ರದ ಗೀತೆಯನ್ನು ಆರ್ ಎನ್ ಜೆ ಗೋಪಾಲ್ ಅವರು ಬರೆದಿದ್ದಾರೆ. ಸಂಗೀತ ನೀಡಿದವರು ರಮೇಶ್ ನಾಯ್ಡು.

0: ಕೆಳಗರೆ ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೆಲ ವಾಣಿಜ್ಯ ಪ್ರಕಟಣೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
3: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
2: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
3: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
2: ಸ್ಥಳ ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
3: ಮೊಬೈಲ್ ಸಂಖ್ಯೆ 9620127000.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ.
7: ಆಕಾಶವಾಣಿ ವಿಜಯಪುರ ಕೇಳಿ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವರಿಕಾಯಿ.
8: ಏ ಕೃಷ್ಣನ, ಏನ್ ಮಾಡಾಕತ್ತಿಪ್ಪ ಒಳಗ?
9: ಏನು ಲೋಣ, ಇದನ್ನ ನೋಡಾಕತ್ತಿದ್ನ್ಯಾ, ಒಂದು ಆರ್ಟಿಕಲ್ ಬಂದಿತ್ತಿಲ್ಲಿ ಪೇಪರ್ನ್ಯಾಗ. ಅದು ಏನೈತಂದ್ರ, ಈ ಬೊಜ್ಜು ಹೆಚ್ಚಾಗ್ಲಿಕ್ಕತ್ತ ಜನರಲ್ಲಿ. ಅದು ಜನರಲ್ಲಿ ಬೇರೆ ಬೇರೆ ರೋಗಗಳಿಗೆ ಆಹ್ವಾನ ಮಾಡತ್ತ. ಅದಕ್ಕ ಇದು ಯಾಕೆ ಹೆಚ್ಚಾಗ್ಲಿಕ್ಕತ್ತದ ಅಂತೇಳಿ ಆ ಆರ್ಟಿಕಲ್ ಓದ್ತಾ ಇದ್ದೆ. ಒಂದಿಷ್ಟು ವಿಷಯಗಳ ಗೊತ್ತದು
8: ನನಗೂ. ಒಟ್ಟು ಹೇಳು, ನಾನು ಬೊಜ್ಜು ಕರಗಿಸ್ಬೇಕಾಗೈತಿ.
9: ಈಗ ನಾನು ನೋಡಿ, ಮೊದಲೆಲ್ಲ ಆ ಕಡೆ ಕಡೆ ಓಡಾಡ್ತಿದ್ದೇವಿ. ಬೈಕ್ ಎಲ್ಲ ಬಂದ್ಮ್ಯಾಗ ಎಲ್ಲಿ ಬೇಕಲ್ಲಿ ಹೋಗ್ಬೇಕು, ಬೈಕ್ ತಗೊಂಡು ಹೋಗುದ. ಹಿಂಗಾಗಿ ವಾಕಿಂಗ್ ಎಲ್ಲ ಕಡಿಮೆ ಆಗ್ಬಿಟ್ಟೈತಿ. ಬೊಜ್ಜು ಬರ್ಲಿಕ್ಕೆ ದೇಹದ ತೂಕ ಹೆಚ್ಚಾಗ್ಲಿಕ್ಕತ್ತ ಬಿಟ್ಟತಿ ಎಲ್ಲಾರ ಕಡೆ. ಇದು ಅದ್ರಾಗ ಈಗೊಂದು 10-15 ವರ್ಷನಾಗ ನಮ್ಮ ಭಾರತದಾಗ ಬೊಜ್ಜು ಹೆಚ್ಚಾಗಿ ಮಧುಮೇಹ ಅದ್ರ ಜೊತೆಗೆ ಬರಾಕತ್ತದ ಹೆಚ್ಚಾಗಿ. 50% ಮಧುಮೇಹ ಬಂದ್ಬಿಟ್ಟದ ನಮ್ಮ ದೇಶದಾಗ. ಬೊಜ್ಜು ಬರಲಿಕ್ಕೆ ಮುಖ್ಯವಾದ ಕಾರಣಗಳು, ಈಗೇನ್ ನಾವು ಅತಿಯಾದ ಅಕ್ಕಿ ಸೇವನೆ ಮಾಡ್ಲಿಕ್ಕತ್ತೀವಿ, ಆಮೇಲೆ ಶುಗರ್ ಅನ್ನು ಸೇವನೆ ಮಾಡ್ಲಿಕ್ಕತ್ತೀವಿ, ಸಕ್ರಿ ಬಹಳ ತಿನ್ನಾಕತ್ತೇವಿ, ಆಮ್ಯಾಗ ಆಯಿಲಿ ಕಂಟೆಂಟ್ ಇರತಕ್ಕಂಥದ್ದು ಎಣ್ಣೆ ಪದಾರ್ಥದಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥ ಬಹಳ ತಿನ್ನಾಕತ್ತೀವಿ.
8: ಸ್ನ್ಯಾಕ್ಸ್, ಚೈನೀಸ್ ಫುಡ್ ಅಂತ ಇವೆಲ್ಲ
9: ಬಹಳ ತಿನ್ನಾಕತ್ತೀವಿ. ಇದರಿಂದ ಸಣ್ಣ ಹುಡುಗರು ಇರ್ತಾವ, ಅವು ಏನಾಗ್ಬಿಟ್ಟವು ಅಂದ್ರೆ ಅವು ಬೊಜ್ಜು ಬೊಜ್ಜು ಡುಮ್ ಡುಮ್ ಹುಡುಗರು ಆಗ್ಬಿಟ್ಟಿರ್ತಾವ. ಅವಕರಲ್ಲಿ ಸಮಸ್ಯೆ ಬರ್ಲಿಕ್ಕತ್ತದ. ಅದು ಅದಕ್ಕ ಏನೈತಿ, ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಆರ್ಟಿಕಲ್ ಒಳಗೆ ಬರ್ದಿದ್ರು, ಅದನ್ನ ನೋಡ್ತಾ ಕೂತಿದ್ದೆ. ಈಗ ಮಕ್ಕಳಲ್ಲಿ ಬೊಜ್ಜು ಬಂದ್ ಏನಾಗ್ಲಿಕ್ಕಂದ್ರೆ ಹುಡುಗರಿಗೆ ಆರಾಮ್ ತಪ್ಪಿಲ್ಕತ್ತದ. ಬೊಜ್ಜು ಕರಗಿಸ್ಬೇಕಂದ್ರೆ ಏನ್ ಮಾಡ್ಬೇಕತ್ತೆ ಅವರೆಲ್ಲ ಕೊಟ್ಟಾರ. ಮೊದಲು ಬೊಜ್ಜಿಂದ ಏನಾಕ ವಿಚಾರ ಮಾಡಿ ಹೇಳ್ಬೇಕಂದ್ರೆ, ಈ ಬೊಜ್ಜು ಬತ್ತಂದ್ರ ರೋಗಗಳಿಗೆ ಮುಖ್ಯವಾದ ಆಹ್ವಾನ ಆತದ.

0: ಅಂದ್ರೆ ರೋಗಕ್ಕೆ ಆಹ್ವಾನ ಮಾಡಿ
1: ಕರೆದಂಗದ ಬೊಜ್ಜಿತ್ತಂದ್ರ ರೋಗಗಳೆಲ್ಲ
0: ಆಟೋಮೆಟಿಕ್ ತಾನ ಬರಕ
1: ಒಂದೊಂದು ಪಾಳೆ ಹಚ್ಚಿ ಬರಕ್ ಚಾಲು ಮಾಡ್ತಾವ ಆ ರೀತಿ ಬೊಜ್ಜಿತ್ತಂದ್ರೆ ಬರ್ತದ ಹೇಳ್ತಾರ ಅವ್ರು. ನಮ್ಮ ಹಿರಿಯರ್ ಕಂಪೇರ್ ಮಾಡಿದ್ರೆ ಅವ್ರನ್ನ ಹೋಲಿಸಿದ್ರೆ ನಮ್ಮ ಹಿರಿಯರ್ ಜೋಳ ಬಹಳ ಬಳಸಿದ್ರು. ಜೋಳ, ಜೋಳದ ನುಚ್ಚ ಹಿಂಗೆಲ್ಲ ಬಳಸಿದ್ರು. ನಾವು ಸಜ್ಜಿ ಬಳಸಿದ್ರು, ಬೇರೆ ಬೇರೆ ಬಳಸಿದ್ರು. ನಾವು ಏನಿಲ್ಲ, ಬರೀ ಗೋಧಿ ಅಕ್ಕಿ ಇದನ್ನ ಒಂದು ಹಿಡಿದು ಎರಡು ಹಿಡಿದು ಬಿಟ್ಟೆ ನಾವು. ಒಳ್ಳೆ ಮಳೆ ಏನ್ ಮಾಡ್ತೀವಿ ಅಂದ್ರೆ ಗೋಧಿ ಅಕ್ಕಿನ ತಿಂತೀವಿ, ಹಿಂಗಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದ ಅದಾಗ ಅಕ್ಕಿ ಒಳಗ. ತಿಂದ ತಕ್ಷಣ ಬೇಗ ಕರಿ ಬಿಡ್ತದ, ರೊಟ್ಟಿ ಹಂಗ ಗಟ್ಟಿ ಊಟ ಆಗೋದಿಲ್ಲ ನೋಡೋದು. ಅದ ತಿನ್ನೋದ್ರಿಂದ ನಮಗೇನಾಗ್ತದ, ಬೊಜ್ಜಿ ಪ್ರಮಾಣ ಹೆಚ್ಚಾಗ್ಲಿಕ್ಕದ. ಮತ್ತಿನ್ನೊಂದು ಈಗ ನಾವು ಕೆಲಸ ಮಾಡ್ತೀವಲ್ಲ, ಅಗ್ರಿಕಲ್ಚರ್ ಕೆಲಸ ಬಿಟ್ಟು ಬರೀ ನಾವು ಅಫಿಷಿಯಲ್ ವರ್ಕ್ಸ್ ಏನ್ ಮಾಡ್ತೀವಲ್ಲ, ನಾವು ಅಲ್ಲಿ ಚಂತನ ಕುಂಡ್ರದು, ಮನೆಗೆ ಬಂದ ಕೂಡ ಮನೆ ಕೆಲಸ ಮಕ್ಕಳನ್ನ ತಗೊಳ್ಳೋದು ಇಷ್ಟ ಆಗ್ತದೆ. ಇದರಿಂದ ಕೂಡ ಏನಾಗ್ಲಿ, ದೈಹಿಕ ಚಟುವಟಿಕೆ ಇಲ್ಲಾರ್ಕ ನಮಗೂ ಎಲ್ಲ ಬೊಜ್ಜು ಬರ್ಲಿಕ್ಕದ್ ನೋಡಿ.
0: ಮುಂಜಾನೆ ಏನ್ ಮಾಡ್ತಿದ್ರ ಅಂದ್ರೆ ಮೊದಲೇ ಜನರು, ಮೊದಲು ನಮ್ಮ ಪೂರ್ವಜರಿದ್ರಲ್ಲ, ಮೊದಲು ನೀರ್ ತರಾಕ ಬಾವಿಗಳಿಗೆ ಹೊಕ್ಕಿದ್ರು, ನೀರ್ ಸೀದುದು, ಕೊಡಾಯಿ ಹೆತ್ಕೊಂಡ್ಬರುದು. ಅದ ಈಗ ಜಿಮ್ ಅಂತ ಹೇಳಿ ಚಲೋ ಆಗ್ಯಾವಲ್ಲ ಇವ, ಅದೇ ಜಿಮ್ ಅವ್ರಿಗೆ. ಈಗ ನಾವ್ ಜಿಮ್ ಅಂತ ಹೇಳಿ ಜಿಮ್ಗೆ ಹೋಗ್ತೀವಿ, ಕರಗಿಸ್ಬೇಕಾದ್ ಎಷ್ಟು ಪ್ರಯತ್ನ ಮಾಡ್ತೀವಿ ಅದ್ ಬರ್ಲಿ. ಅದ್ ನಾವ್ ಆಸೆ ಪಟ್ಟದಕ್ಕಿಂತ ಹೆಚ್ಚಿಗೆ ಬರುದಪ್ಪ ಅಂದ್ರ ಈ ಬೊಜ್ಜಾಗಿಬಿಡುತ್ತೆ.
1: ಬರೋಬ್ಬರಿ ಹೇಳಿ ನೋಡಿ, ದೈನಂದಿನ ಕೆಲಸಗಳನ್ನ ಅವ್ರು ಮಷಿನ್ ಎಲ್ಲ ಮಾಡ್ತಾರ. ಇವತ್ ನಮ್ಗೆ ಸೌಲಭ್ಯಗಳು ಹೆಚ್ಚಾಗ್ಯಾವ.
0: ಈಗ ಏನಿಲ್ಲ, ಬರೀ ಒಂದ್ ರಿಮೋಟ್ ನ್ಯಾಗ ಗೊತ್ತಿದ್ದೇವೆ ಅಂದ್ರೆ ಮನ್ಯಾಗ ನೀರ್ ಚಾಲು ಹಾಕೋ, ಮತ್ ಅದೊಂದು ತಣ್ಣೀರಿನ ಸ್ನಾನ ಮಾಡ್ತಿದ್ರು ಅವ್ರಲ್ಲಿ. ಈಗ ನಾವಿಲ್ಲ, ಗೀಸರ್ ಬಿಸಿನೀರ್ ಬೇಕು ಕಂಪಲ್ಸರಿ, ಬಿಸಿನೀರ್ ಇಲ್ಲ ಅದ್ರ ಫಿಲ್ಟರ್ ನೀರ ಇಂಥವೆಲ್ಲ ಯೂಸ್ ಮಾಡ್ತೀವಿ. ಅತಿಯಾದಾಗಿ ನಾವು ಬಳಸೋದ್ರಿಂದ ಸೌಲಭ್ಯದಿಂದ ಆಗತ್ತ ನೋಡಿದ.
1: ಹೌದೌದು, ಕರೆಕ್ಟ್ ಹೇಳಿದ್ ನೋಡಿ. ಈ ಬಹಳ ಸೌಲಭ್ಯಗಳು ಹೆಚ್ಚಾದಂಗ ಮನುಷ್ಯನಲ್ಲಿ ರೋಗಗಳಿಗೆ ಕಾರಣ ಆಗೈತೆ ನೋಡಿದ.
0: ಹೌದು, ಈಗ ನನಗೆ ಅನ್ಸತೈತೆ ಅಂದ್ರ ಎಷ್ಟು ಇದ್ ನಮ್ದು ಅಂದ್ರ ನಾವು ಮಷಿನರ್ಗಳಲ್ಲಿ ಆಗ್ಲಿ ಅಥವಾ ನಾವು ಎಷ್ಟು ಮುಂದ್ ಬರ್ದೇವಲ್ಲ, ಅದು ನಮ್ದು ವಿನಾಶಕ್ಕೆ ನಾವೇ ಕಾರಣ ಆಗತ್ತೇವಿ ಅನ್ಸತ್ತ ನನಗೆ.
1: ಕರೆಕ್ಟ್ ಪಾಯಿಂಟ್ ಹೇಳಿ ನೋಡಿ, ಎಷ್ಟು ನಾವು ಅಡ್ವಾನ್ಸ್ ಟೆಕ್ನಾಲಜಿ ಹೋಗ್ತೇವಲ್ಲ ಅಷ್ಟು ವಿನಾಶ ಕಾರಣಕ್ಕೆ. ಹಿಂದಕ್ಕೆ ನಮ್ ಹಿರಿಯರು ಹೆಂಗ್ ಬದುಕಿದ್ರಲ್ಲ, ಸ್ವಲ್ಪ ವಾಕಿಂಗ್ ಮಾಡುದು, ಹೊಲದಾಗ ಕೆಲಸ ಮಾಡುದು, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಮಗ ಇದೆಲ್ಲ ಬೊಜ್ಜು ಗಿಜ್ಜು ಕಡಿಮೆ ಆಗ್ತದೆ. ನಾವು ಬಿಟ್ಟು ಬರೀ ಈಗಿನ ಮಾಡರ್ನ್ ಮಾಡರ್ನ್ ಅಂತ ಪಿಜ್ಜಾ ಬರ್ಗರ್ ತಿನ್ಕೋತ ಹೋದಿವಿ ಅಂದ್ರೆ ಬಹಳ ನಮ್ಗೆ ಏನಾಕದ, ಹೆಲ್ತ್ ಇಶ್ಯೂಸ್ ಆಗ್ತಾವ.
0: ಅವರು ಹತ್ತತ್ತ ಇಪ್ಪತ್ ಕಿಲೋಮೀಟರ್ ಗಟ್ಟಲೆ ನಡ್ಕೋತಕ್ಕಿದ್ರು.
1: ಹೌದೌದು,
0: ಈಗ ನಾವಿಲ್ಲ, ಬರೀ ಒಂದ್ ಕಾಯಿಪಲ್ಲೆ ತರಕ್ ಬೈಕ್, ಮತ್ ಅದೊಂದು ಒಂದ್ ಕಿಲೋಮೀಟರ್ ಅಲ್ಲ ಅರ್ಧ ಕಿಲೋಮೀಟರ್ ಈಗ ಗೇಟ್ ಐತ್ಲ, ಈ ಗೇಟಿಗೆ ನಡ್ಕೋತ ಹೋಗಿ ನನ್ಗೆ ಆಯಾಸ ಆಕತ್ತೀಗ. ನಮ್ಮಪ್ಪ ಹೊಲಕ್ ಹೋಗಿ ಅವ್ ಹೊಲ್ದಂದ ನಮ್ಮ ದೊಡ್ಡ ಬಾವಿ ಐತಿ ನೋಡಲ್ಲಿ, ಆ ಬಾವಿಯಿಂದ ನೀರ್ ತಂದು ಕುಡಿತಿದ್ರತ್ತಾರ. ನಾವ್ ಒಂದ್ ಚರ್ಗಿ ಹಿಡ್ಕೊಂಡ್ ಹೋಗೋದಾಗೋದಿಲ್ಲ ಈಗ, ಅಷ್ಟ ಮೈಗಳತನ ಆಗ್ಬಿಟ್ಟೈತಿ.
1: ಮೈಗಳತನ ಆಗ್ಬಿಟ್ಟು ಬೈಕ್ ಬಂದ ಮ್ಯಾಗ ಏನಾಗ್ಬಿಟ್ಟತಿ, ಎಲ್ಲಿ ಪ್ರತಿ ಕೆಲ್ಸಕ್ಕೂ ನಾವು ನಡೆದಾಡೋ ಜಾಗಕ್ಕೆಲ್ಲ ಬೈಕ್ ಹೋಗ್ತದಲ್ಲ, ಹಿಂಗಾಗಿ ನಾವು ಹೋಗ್ಬೇಕಾದ ಜಾಗಕ್ಕೆಲ್ಲ ಬೈಕ್ ತಗೊಂಡು ಹೋಗುದು ನಡಿಗೇನೆ ಇಲ್ಲ, ನಡಿಗೆ ಸಂಸ್ಕೃತಿನ ಹೋಗ್ಬಿಟ್ಟೈತಿ.
0: ಹೋಗ್ಬಿಟ್ಟೈತಿ ಹೌದು,
1: ಬರೀ ಒಂದ್ ತೋಲ್ ಕುಂಡ್ರದು, ಟಿವಿ ನೋಡುದು, ಫೋನ್ ನೋಡುದು, ಮಕ್ಕಳು ಕೂಡ ಗೇಮ್ಸ್ ಅನ್ನು ಕಡಿಮೆ ಆಗ್ಬಿಟ್ಟವು. ಔಟ್ಡೋರ್ ಗೇಮ್ಸ್ ನಾವು ಸಣ್ಣ ಇರೋದಾಗ ಎಷ್ಟು ಗೇಮ್ಸ್ ಆಡ್ತಿದ್ದೇವೆ, ಈಗೆಲ್ಲ ಕಡಿಮೆ ಆಗ್ಬಿಟ್ಟವು.
0: ಆಗಿನ ಅಷ್ಟ ಆಟಗಳು ಎಷ್ಟು ಚಂದ ಇದ್ದಿಲ್ಲ, ಲಗೋರಿ ಆಡ್ತಿದ್ದೀವಿ, ಕಬಡ್ಡಿ ಆಡ್ತಿದ್ದೀವಿ, ಆ ಸಾಲಿ ಗಿಡದಾಗ ಹೆಂಗ್ ಮಂಗ್ಯಾನಾಟ ಆಡ್ತಿದ್ದೆ. ಈಗ ಇಲ್ಲಿ ಹುಡುಗರು, ನಮ್ಮ ಹುಡುಗರು ಅಲ್ಲಿ ಗಿಡದ ಬಡ್ಡೆ ಹೋದ್ರೆ ಏ ಗಿಡದ ಎಲ್ರಿ ಕಟ್ಟಿಗಿಡಿ ನೀ ತಲೆ ಬಿದ್ದ ಬೆದರ್ಸಿ ಕರ್ಕೊಂಡ್ ಮೊಬೈಲ್ ಕೊಡ್ಕೊಂಡು ಸಾತೇವೆ.
1: ಬಾಳ ವಿಪರೀತ ಕಾಳಜಿ ಮಾಡಕತ್ತೆ ಮಕ್ಕಳ ಮ್ಯಾಗ.
0: ಹೌದು,
1: ಅದಕ್ಕೇನೈತಿ, ನಾಳೆಯಿಂದ ಮುಂಜಾನೆ ನಿನಗೆ ಎಚ್ಚರ ಜಲ್ದಿ ಅಬ್ಬಸ್, ಸ್ವಲ್ಪ ಸೂರ್ಯೋದಯಕ್ಕಿಂತ ಮೊದಲ ಇಬ್ಬರು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ. ಇಲ್ಲಿಗಂದ್ರೆ ನಮಗ ಆರೋಗ್ಯ ಕಾಪಾಡ್ಕೊಳ್ಳೋದು ವಜ್ಜಕ್ಕದ ಮುಂದಿದ. ನಾಳೆಗೆ ಎಬ್ಬಸ,
0: ನಾಳೆಗೆ ಎಬ್ಬಸ್ ಒಂದ ಇನ್ನ ಟೈಮ್ ಟೇಬಲ್ ಹಾಕೊಂಡ್ಬಿಡೋಣ. ಮುಂಜಾನೆ ಕರೆಕ್ಟ್ 5:30 ಹೇಳೋಣ, 5:30 ಏಳು ಗಂಟೆ ತಕ ಒಂದೂವರೆ ತಾಸು ನಡೀನೋ
1: ಅಷ್ಟು ಮಾಡೋಣ.
0: ನಡೆದೇ ನಡ್ಕೋತಾ ಇರೋನು. ಇನ್ನ ಇವೆಲ್ಲ ಆಯಿಲ್ ಫುಡ್ ಚೈನೀಸ್ ಫುಡ್ ಅದ ಏನದ ಇವ್ ಯಾವ್ದು ತಿನ್ನೋದು ಬೇಡ. ಇರ್ಲಿ ಏರ್ಲಿ, ಯಾವಾಗ ಒಂದ್ ಸರಿ ಇದ್ರೆ ನಡೆಯುತ್ತೆ. ಅವು ನಾವ್ ಏನ್ ಮಾಡ್ಬಿಟ್ಟೆವು, ಸಾಯಂಕಾಲ ಆಫೀಸಿಂದ ಬರೋದು, ಮನೆಗೆ ಹೋಗುದು ಲೇಟ್ ಆಗತ್ತೆ, ಹಾದೆ ತಿನ್ಕೊಂಡ್ ಬರತ್ತೆ ನೋಡ್. ಅದೇ ನಮ್ಗೆ ಬಹಳ ಪ್ರಾಬ್ಲಮ್
1: ಆಗತ್ತೆ.
0: ಅದ್ರ ಸಂಬಂಧ ಇನ್ಮೇಲಿಂದ ವಾಕಿಂಗ್ ಮಾಡೋನು. ಕಡಿಕೆ ರವಿವಾರ ಸುಟಿ ಇರ್ತೈತಿ, ನಿಂದು ಸುಟಿ ಇರತ್ತೆ, ನಂದು ಸುಟಿ ಇರ್ತೈತಿ. ಹೊಲಕ್ ಹೋಗುಣತ್ತ, ಹೊಲಕ್ ಹೋಗಿ ಬೆಳಿಗ್ಗೆ ಒಂದ್ ತಾಸ್ ಸಾಯಂಕಾಲ ಒಂದ್ ತಾಸ್ ಕೆಲಸ ಮಾಡಿದೇವ ಅಂದ್ರೆ ನಮ್ಮ ಆರೋಗ್ಯ ಬಹಳ ಸುಧಾರಣೆ ಆಕತಿ.
1: ಅಷ್ಟು
0: ಮಾಡೋ ನೋಡಿ.
1: ಬೆಟ್ಟೆ ನಾಳೆ
0: ಆಯ್ತು ನೋಡಿ, ನಾಳೆ ಮುಂಜಾನೆ ಫೋನ್ ಮಾಡ್ತೀನಿ ಹೇಳ್ಬೇಕತ್ತ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಸಾಳುಂಕೆ.

ಒಬ್ಬ ಸಿರಿವಂತ ಒಂದು ನಾಯಿಯನ್ನ ಸಾಕಿದ್ದ. ತನ್ನ ಜೊತೆಗೆ ಅದಕ್ಕೆ ಸ್ನಾನ, ಊಟ, ತಿಂಡಿ ಎಲ್ಲವನ್ನೂ ಮಾಡಿಸ್ತಾ ಇದ್ದ. ಅದನ್ನ ಮಕ್ಕಳಿಗಿಂತ ಹೆಚ್ಚಾಗಿನೇ ಪ್ರೀತಿಸ್ತಾ ಇದ್ದ. ಆದ್ರೆ ಒಂದಿನ ಬೀದಿ ನಾಯಿಗಳು ಈ ನಾಯಿಯನ್ನ ವಿಹಾರಕ್ಕಂಥೇಳಿ ಸ್ಮಶಾನಕ್ಕೆ ಕರೆದುಕೊಂಡು ಹೋದ್ವು. ಈ ಶ್ರೀಮಂತ ನಾಯಿಯ ಕುರಿತು ಆ ಎಲ್ಲಾ ಬೀದಿ ನಾಯಿಗಳು ಹೀಗೆ ಹೇಳಿದ್ವು: ನಾವಿಲ್ಲಿ ಎಂತೆಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿಟ್ಟಿದ್ದೇವೆ ನೋಡು ಅಂತ ಕೊಳೆತು ನಾರುವ ಎಲುವಿನ ರಾಶಿಯನ್ನ ಅವು ತೋರಿಸಿದ್ವು. ಅರೆ ಹೌದಲ್ಲ, ನಮ್ಮ ಯಜಮಾನ ಒಂದಿನಾನು ಇಂಥದ್ದನ್ನ ನನಗೆ ತೋರಿಸಲೇ ಇಲ್ಲ ಅಂತ ಸಿರಿವಂತ ನಾಯಿ ಹೇಳ್ತು. ಹೀಗೆ ಹುಳುಗಳಿಂದ ಮೆತ್ತಿದ, ಒಣಗಿ ಹೋಗಿದ್ದ, ದುರ್ಗಂಧದಿಂದ ಕೂಡಿದ ಆ ಎಲುವಿನ ರುಚಿಯನ್ನ ಈ ಸಿರಿವಂತನ ನಾಯಿಯು ನೋಡಿ ಮನೆಗೆ ಬಂದು ಮಲಗ್ಬಿಡ್ತು. ಕನಸಿನಲ್ಲೂ ಆ ಎಲುವಿನ ರಾಶಿಯನ್ನೇ ಕಂಡು ಖುಷಿ ಪಡ್ತಾ ಇತ್ತು. ಬೆಳಿಗ್ಗೆ ಎದ್ದಾಗ ಸಿರಿವಂತನು ಎಂದಿನಂತೆ ನಾಯಿಗೆ ಸ್ನಾನ ಮಾಡಿಸಿ ಒಂದು ತಟ್ಟೆಯಲ್ಲಿ ಹಾಲು ಅನ್ನವನ್ನ ತಂದಿಟ್ಟ. ಆದ್ರೆ ನಾಯಿಯ ಮನಸ್ಸೆಲ್ಲ ಸ್ಮಶಾನದಲ್ಲಿ ಕೊಳೆತು ನಾರುವ ಎಲುವಿನಲ್ಲಿದ್ದಾಗ ಈ ಹಾಲು ಅನ್ನ ಅದಕ್ಕೆ ಹೇಗ್ ತಾನೇ ರುಚಿಸಿತು? ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮ್ಮನ್ಸು ಕೂಡ ಕೆಲವೊಂದ್ ಬಾರಿ ಇಂತಹ ಕೊಳಕು ವಸ್ತು ವಿಷಯಗಳ ಕಡೆಗೆ ಗಮನ ಕೊಡ್ತಾ ಇರ್ತದೆ. ಅದನ್ನ ನಾವು ನಿಯಂತ್ರಣದಲ್ಲಿಟ್ಕೊಂಡು ಬಾಳೋದೇ ಒಂದು ಉತ್ತಮವಾದಂತಹ ಜೀವನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇನ್ನೀಗ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಭಕ್ತಿಗೀತೆಯನ್ನ ಆಲಿಸಿ.

ಈ ಭಕ್ತಿಗೀತೆಯನ್ನು ಶ್ರೀಪಾದರಾಜರು ರಚಿಸಿರುವಂತಹ ಶ್ರೀಪಾದ ಹೆಗ್ಡೆಯವರು ಧ್ವನಿಯಲ್ಲಿ ಕೇಳಿದ್ರಿ. ಇನ್ನೀಗ ಒಂದು ಹಿಂದಿ ಚಿತ್ರಗೀತೆಯನ್ನು ಆಲಿಸಿ. ಕೇಳಿ ಹೀರಾಪನ್ನ ಚಿತ್ರದ ಗೀತೆಯನ್ನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು ವಿಜಯಪುರ ಆಕಾಶವಾಣಿ ಕೇಂದ್ರ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರ FM ಕಂಪನಕ 101.8 ಮೆಗಾಹರ್ಟ್ಸ್ಗಳು. ಸ್ನೇಹಿತರೆ, ಸಮಯ ಸರಿಯಾಗಿ 9:30 ಸೆಕೆಂಡುಗಳು. ಇನ್ನೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಅಯೋಗ್ಯ ಚಿತ್ರದ ಗೀತೆಯನ್ನು, ಚೇತನ್ ಕುಮಾರ್ ಅವರ ಗೀತೆ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚೈತ್ರ,
4: ಏನತ್ತೆ?
3: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
4: ಅಂದ್ರೆ
3: ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
3: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓ,
3: ಅಂದ್ರೆ UPI ಇಂದ?
4: ಹೌದಾ?
3: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
4: ಅದೇನತ್ತೆ?
3: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
4: ಏನತ್ತೆ?
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಕೃಷ್ಣಂ ಪ್ರಣಯಸಖಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಜಸ್ವಂತ್ ಸಿಂಗ್. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಿಜಯ್ ಪ್ರಕಾಶ್ ಹಾಗೂ ವರುಂಧಾ ಅವರ ಧ್ವನಿಯಲ್ಲಿ ಈಗ ಕುರುಕ್ಷೇತ್ರ ಚಿತ್ರದ ಒಂದು ಗೀತೆ. ವಿಜಯ್ ಪ್ರಕಾಶ್ ಅವರು ಗೀತೆ ಬರೆದು ಸಂಗೀತ ನೀಡಿದ್ದಾರೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ಈಗ ಹುಡುಗಾಟ ಚಿತ್ರದ ಒಂದು ಗೀತೆಯನ್ನು ಕೇಳಿ.

0: ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ಈಗ ಹುಡುಗಾಟ ಚಿತ್ರದ ಒಂದು ಗೀತೆಯನ್ನು ಕೇಳಿ.

ಕಡೆಯದಾಗಿ ಚಿತ್ರಗೀತೆಯನ್ನು ಆಲಿಸಿ ಸಂಗಮ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಸಾಗರ್ ದಿವ್ಯ. ಕವಿರಾಜ್ ಅವರ ಗೀತೆ ರಚನೆಗೆ ಸಂಗೀತ ನೀಡಿದ್ದಾರೆ ದೇವರಾಜ್ ಪ್ರಸಾದ್.

ಕೆಳಗರೆ ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮತ್ತಷ್ಟು ನೀವು ಚಿತ್ರಗೀತೆಗಳನ್ನು ಕೇಳಬೇಕಂದ್ರೆ ಸಂಜೆ 5 ಗಂಟೆಗೆ ಕಾಯಬೇಕು. ಈಗ ಸಮಯ ಆಗ್ತಾ ಇದೆ 10 ಗಂಟೆ. ಗಾನಗಂಗೆ ಕಾರ್ಯಕ್ರಮ ಕೇಳ್ತೀರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗರೆ ಮೌಂಟ್ ಎವರೆಸ್ಟ್ ಬಗ್ಗೆ ಕೆಲವೊಂದು ಕುತೂಹಲಕಾರಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಮೌಂಟ್ ಎವರೆಸ್ಟ್ನ ದಕ್ಷಿಣ ಭಾಗ ನೇಪಾಳಕ್ಕೆ ಹಾಗೂ ಉತ್ತರ

ಭಾಗ ಚೀನಾಗೆ ಸೇರಿದೆ. ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಶಿಖರವಲ್ಲ, ಎವರೆಸ್ಟ್ ಎತ್ತರ 8848.86 ಮೀಟರ್ ಆಗಿದೆ. ಹಾಗೆಯೇ ಹವಾಯಿನ ಮೌನಕಿ ಪರ್ವತ 10,210 ಮೀಟರ್ ಎತ್ತರದಲ್ಲಿದೆ. ಈ ಪರ್ವತವು ಸಮುದ್ರ ಮಟ್ಟದಿಂದ ಕೇವಲ 4,205 ಮೀಟರ್ ಎತ್ತರದಲ್ಲಿದೆ. ಎವರೆಸ್ಟ್ನ 8,000 ಮೀಟರ್ ಹೆಚ್ಚಾಗಿ ಸಾವಿನ ವಲಯ ಎಂದು ಕರೆಯಲಾಗುತ್ತೆ. ಇನ್ನು ಮೌಂಟ್ ಎವರೆಸ್ಟ್ ಪ್ರತಿ 100 ವರ್ಷಕ್ಕೆ 40 ಸೆಂಟಿಮೀಟರಷ್ಟು ಎತ್ತರವಾಗಿ ಬೆಳೆಯುತ್ತಂತೆ. ಮೌಂಟ್ ಎವರೆಸ್ಟ್ 60 ದಶಲಕ್ಷ ವರ್ಷಗಳಷ್ಟು ಹಳೆಯದಾದ ಪರ್ವತವಾಗಿದೆ.

ಇನ್ನು ಮುಂದೆ ಕೇಳಿ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಹಾಗೂ ಸಂಗಡಿಗರು ಹಾಡಿರುವಂತಹ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿದಂತಹ ಪ್ರೀತ್ಸೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಇನ್ನು ಕೇಳಿದ್ರಿ, ಎವರೆಸ್ಟ್ ಶಿಖರದ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಎವರೆಸ್ಟ್ ಶಿಖರವು ಸದಾ ಹಿಮದಿಂದ ಆವೃತವಾಗಿರುತ್ತೆ. ಇಲ್ಲಿ ತಾಪಮಾನ ತುಂಬ ಕಡಿಮೆ ಇರೋದ್ರಿಂದ ಆಮ್ಲಜನಕದ ಪ್ರಮಾಣ ಕಡಿಮೆ ಇರೋದ್ರಿಂದ ಏರೋದು ಬಹಳ ಕಷ್ಟಕರವಾಗುತ್ತೆ. ಪ್ರತಿ ವರ್ಷ ಸಾವಿರಾರು ಸಾಹಸಿಗಳು ಎವರೆಸ್ಟ್ ಏರಲು ಪ್ರಯತ್ನ ಪಡ್ತಾನೇ ಇದ್ದಾರೆ. ಇನ್ನು ಎವರೆಸ್ಟ್ ಏರಲು ಹಲವಾರು ವಾರಗಳ ತರಬೇತಿ ಅಗತ್ಯವಾಗಿರುತ್ತೆ. ಶಿಖರ ತಲುಪಲು ಸಾಮಾನ್ಯವಾಗಿ ನೇಪಾಳದ ಮಾರ್ಗವನ್ನು ಹೆಚ್ಚು ಬಳಸ್ತಾರೆ. ಹವಾಮಾನ ತಕ್ಷಣ ಬದಲಾಗುವ ಕಾರಣ ಇದು ಅಪಾಯಕಾರಿ ಪರ್ವತಗಳಲ್ಲಿ ಒಂದಾಗಿದೆ. ಮೌಂಟ್ ಎವರೆಸ್ಟ್ ಹಿಮಾಲಯದ ಪರಿಸರದ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಹವಾಮಾನ ಬದಲಾವಣೆ ಮತ್ತು ಹಿಮ ಕರಗುವಿಕೆ ಪರ್ವತ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ.

ವಿಶೇಷ ತರಬೇತಿಯನ್ನು ಪಡೆದುಕೊಂಡಿರ್ತಾರೆ. ದೈಹಿಕ ವ್ಯಾಯಾಮ, ಹೇಮದಲ್ಲಿ ನಡೆಯುವ ತರಬೇತಿ, ಆಮ್ಲಜನಕ ಉಪಕರಣ ಬಳಕೆ, ತುರ್ತು ಪರಿಸ್ಥಿತಿಗಳ ನಿರ್ವಹಣೆ, ಈ ಥರದ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅವರು ತೆಗೆದುಕೊಂಡಿರ್ತಾರೆ.

ಏನು ಎವರೆಸ್ಟ್ನ ಹವಾಮಾನ ವರದಿ, ಚಳಿಗಾಲದಲ್ಲಿ ತಾಪಮಾನ 60 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಬಹುದು. ಗಾಳಿಯ ವೇಗ ಗಂಟೆಗೆ 150-200 ಕಿಲೋಮೀಟರ್ ತನಕ ಇರಬಹುದು. ಹವಾಮಾನ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರುತ್ತೆ. ಎವರೆಸ್ಟ್ ಏರಲು ಬೇಕಾಗುವ ಸಿದ್ಧತೆ ಏನಪ್ಪ ಅಂತ ಹೇಳಿದ್ರೆ, ಪರ್ವತಾರೋಹಿಗಳು ಹಲವು ತಿಂಗಳುಗಳ ಕಾಲ ವಿಶ್ವ

ಅತಿ ಕಿರಿಯ ವಯಸ್ಸಿನಲ್ಲಿ ಎವರೆಸ್ಟ್ ಏರಿದವರಲ್ಲಿ ಯುವ ಪರ್ವತಾರೋಹಿಗಳು ಸೇರಿರ್ತಾರೆ. ಅನೇಕ ಮಹಿಳಾ ಪರ್ವತಾರೋಹಿಗಳು ಸಹ ಶಿಖರ ತಲುಪಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ.

ಎವರೆಸ್ಟ್ ಪ್ರದೇಶವು ಸಾಹಸ ಪ್ರವಾಸಿಗರ ಸ್ವರ್ಗವೆಂದು ಕರೆಯಲ್ಪಡುತ್ತೆ. ಇಲ್ಲಿ ಟ್ರೆಕ್ಕಿಂಗ್, ಹಿಮಾರೋಹಣ, ಛಾಯಾಗ್ರಹಣ, ಪ್ರಕೃತಿ ವೀಕ್ಷಣೆ ಮುಂತಾದ ಚಟುವಟಿಕೆಗಳು ಜನಪ್ರಿಯವಾಗಿದೆ. ಎವರೆಸ್ಟ್ ಇನ್ನು ಸ್ವಲ್ಪ ಸ್ವಲ್ಪ ಎತ್ತರವಾಗ್ತಾನೇ ಇದೆ. ಶಿಖರದಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಯೂ ಸಹ ಕೆಲವು ಕಡೆ ಲಭ್ಯ ಇರುತ್ತೆ. ಎವರೆಸ್ಟ್ ಶಿಖರದ ಮೇಲೆ ನಿಂತಾಗ ಭೂಮಿಯ ವಕ್ರತೆ ಕಾಣಬಹುದು ಎಂದು ಕೆಲ ಪರ್ವತಾರೋಹಿಗಳು ಹೇಳ್ತಾರೆ. ಇನ್ನು ಕೊನೆಯದಾಗಿ, ಪರ್ವತದ ಎತ್ತರಕ್ಕಿಂತ ಮಾನವನ ಧೈರ್ಯವೇ ದೊಡ್ಡದು ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರು ಹಾಡಿರುವಂತಹ ನಮ್ಮ ಬಸವ ಚಿತ್ರದ ಗೀತೆ ಮಾಡಿ ಬರ್ತಾ ಇದೆ. ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

0: ಪಾದದಲ್ಲಿ ನವಿರಾದ ಕಾವ್ಯ,
1: ಮನದಾಳವನ್ನು ತಟ್ಟುವ ಸಂಗೀತ,
2: ದಿಲ್ ತಳಪ್ ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ.
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್,
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸುಖವೀಂದರ್ ಸಿಂಗ್ ಹಾಗೂ ಸಪ್ನ ಅವರು ಹಾಡಿರುವಂತಹ ದಿಲ್ ಸೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಈ ಗೀತೆಗಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೇರೆ ಪಲ್ನಲ್ಲಿ ಮುಂದಿನ ಗೀತೆ ಜಮೀರ್ ಕಾಜ್ಮಿಯವರ ಸಾಹಿತ್ಯಕ್ಕೆ ಆನು ಮಲ್ಲಿಕ್ ಅವರು ಸ್ವರ ಸಂಯೋಜನೆ ಮಾಡಿರುವಂತಹ ಹೀರೋ ಹಿಂದೂಸ್ತಾನಿ ಚಿತ್ರದ ಗೀತೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.

ಇನ್ನು ಮುಂದೆ ಕೇಳಿ, ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಸಿಲ್ಸಿಲಾ ಹೇ ಪ್ಯಾರ್ ಕಾ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್.

ಇದುವರೆಗೂ ಸಮೀರ್ ಅವರು ಸಾಹಿತ್ಯ ನೀಡಿದ್ದಂತಹ ಸಾತ್ ರಂಗ್ ಕೆ ಸಪ್ನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿ ಬಂದಂತಹ ಸ್ವರಗಳು ಬಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೋರಣ ಸವಿ ನೆನಪು
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ
3: ಸಮಯ ಸರಿಯಾಗಿ 11:01.

0: ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು. ಮೊದಲಿಗೆ ಒಂದು ಜಾಹೀರಾತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿರುವಂತಹ ದೇವತಾ ಮನುಷ್ಯ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಇದುವರೆಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಗಜಪತಿ ಗರ್ವಭಂಗ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಂತಹ ದೇವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮೂಡಿಬಂದಂತಹ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದಾಗಿತ್ತು. ಸಮಯ ಆಗಿದೆ 11:21:50. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಚಿತ್ರ ಅವರ ಧ್ವನಿಯಲ್ಲಿ ಒಂದಾಗಿ ಬಾಳು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಾಗ ಸಂಯೋಜನೆ ನೀಡಿದ್ದಾರೆ ವಿಜಯಾನಂದ.

ಸಮಯ ಸರಿಯಾಗಿ 11:30. ಆಕಾಶವಾಣಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಸಾಹಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ PR ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲೆ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾ ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಏನಾಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. June 1ರಿಂದ June 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. UGCET 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ 30ನೇ ತಾರೀಖಿನವರೆಗೆ

0: ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕತೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
4: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನನ್ನ ಮಕ್ಕಳಾದರೂ ಓದಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ಥರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯಿತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆ MA MPhil PhD ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
3: ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನ್ನಿಸ್ತು?
4: ನಾನು MA ಮುಗಿಸ್ಕೊಂಡು MPhil ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷದ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕ್ಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನು ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
3: ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು,
4: ಹೇಗೆ ಹೇಳಲಿ ನಾನು ಅಂತ ಹೇಳಿ

0: ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಹೇಳಿ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002 ಒಂದು ಕಾದಂಬರಿ ಬರೆದೆ ನಾನು, ಯಾಜ್ಞಶೇಣಿ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನು ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತು ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವರು, ಆ ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ MS ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೆ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಟ್ಟದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ, ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆಯಾಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನು ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಬರೆದಿದ್ದೀನಿ. ಕಾವ್ಯಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸ್ತೀರಿ?
0: ಸಣ್ಣ ಕವಿತೆ ಮೇಡಮ್, ಮಗಳೆ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೆ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೆ. ಇರುಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೆ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೆ, ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೆ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೆ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೆ, ಜಗದ ಇತಿಹಾಸವನ್ನೆಲ್ಲ ಮಗಳೆ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ಇಟ್ಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರೆದೆ ಮೇಡಮ್ ನಾನು, ಹೆಮ್ಮಗಳ ಕತೆ. ಅವಳು ಬದುಕಿನಲ್ಲಿ 21 ಆಗಿರುತ್ತೆ ಅವಳಿಗೆ, 16 ಅವಳು ಮದುವೆ ಆಗುತ್ತೆ. ಸಣ್ಣ ಹುಡುಗಿ, SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ಕೆಲಸ ಮಾಡ್ತಾಳೆ. 3 ಕೆಲಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ

0: ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಭೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರೆದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೆಹರ್ ನಿಮ್ ಮುಂದೆ ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ.
1: ಅಂದರೆ ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕೆ
0: ಆಗಿಲ್ಲ. ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ಥರದ ಅನೇಕ ಸಂವೇದನೆಗಳನ್ನು ಇಟ್ಟುಕೊಂಡು ನಾನು ಗಜಲನ್ನು ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನು, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ 100 ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತಾ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದರೆ ಹೆಣ್ಣು ಅಂತ ಹೇಳಿದರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ.
1: ಹೌದು,
0: ಅವಳು ಮನಸ್ಸು ಮಾಡಿ ಆದರೆ ಈ ಬಡವರನ್ನು, ನಿರ್ಗತಿಕರನ್ನ ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥವಾದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನು ಈ ಕವಿತೆ ಪ್ರತಿಬಿಂಬಿಸುತ್ತದೆ.
1: ಹಾಂ, ಈಗ ನೀವು ಹೆಚ್ಚಾಗಿ ಕಥೆಗಳನ್ನು ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನು?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೇ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೈಕೊಡಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು 2 ಪುಟ, ನಾಳೆ 2 ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಆ

0: ತಿನ್ನುವು ಇಲ್ಲ, ಅದನ್ನು ಓದಿ ಓದಿ ಬರಿಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ಬಾಲ್ಯದಲ್ಲೇ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು, ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂತ ಶಕ್ತಿಯನ್ನ ಗುರುತಿಸಿ ನೀನು ಬರಿ ಏನಾದ್ರೂ ಬರಿ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೇ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರಿ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನು ಬರಿ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ
0: ಸಿಗೋದಿಲ್ಲ.
1: ಆಮೇಲೆ ನಿಮ್ಮ ಮಕ್ಕಳು ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ. ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಮೂರು ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿಯಾಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ, ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ, ಹೀಗಾಗಿ ಅದನ್ನ ನೋಡ್ಕೊಂಡು. ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ, ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರ ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ದು ಹೇಳಿದ್ರಿ, ಆದರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ, ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬಸ್ನಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕಥೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ

0: ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ
1: ಹೌದು,
0: ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ
0: ಪಾಲಕರು ಕೂಡ ಬಹಳ
1: ಜವಾಬ್ದಾರಿ.
0: ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಬೆಳಿಬೇಕು. ಕಣ್ಣು ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ.
1: ಹೌದು,
0: ಆ ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ, ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ, ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಆ ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ, ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ ಚಿಕ್ಕಂದಿನಿಂದಲೇ. ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವತ್ತು ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಜ್ಞಾಪಕ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು, ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೆಯೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡಿ ಅಂದ್ರೆ, ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ, ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ, ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಆ ಸಂಕುಚಿತೆಯನ್ನು ನಾವು ಮೀರಿ ನಿಲ್ಲಬೇಕಾದ್ರೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನು ದಾಟಲೇಬೇಕಾಗಿದೆ, ಅದನ್ನು ನಮ್ಮತನವನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂಥ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ, ನಮ್ಮ ಕನಸುಗಳನ್ನು ಕೊಂದೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತಕ್ಕ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನು ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತಾರೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು,
0: ಆದರೆ ಅಂಥವನನ್ನು ಧಿಕ್ಕರಿಸಿ, ಪತಿಯನ್ನು ಧಿಕ್ಕರಿಸಿ, ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯಿತು ಅಂದರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರಲಿ ಅಂಥೇಳಿ ಆ ವ್ಯವಸ್ಥೆಯನ್ನು ಅರಸೊತ್ತಿಗೆಯನ್ನು ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕಮಹಾದೇವಿ ಅಂಥವರು, ಸಾವಿತ್ರಿ ಬೈ ಫುಲೆ ಅಂಥವ್ರು ಬಹಳ ದೊಡ್ಡ ಆದರ್ಶ ಆಗಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟರವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆಯ ಕವನಗಳನ್ನು ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು.

0: 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ.
2: ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
1: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ, ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ May 30 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
6: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
6: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆತ್ಮೀಯ ಆಕಾಶವಾಣಿ ಕೇಳುಗರೆ,
9: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
10: May 25-3 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
9: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
8: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
11: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
12: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ

0: ವೈದ್ಯಕೀಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯ ಕುರಿತಂತೆ ಮಾತಾಡೋಣ. ಹರ್ನಿಯ ಅಂದ್ರೆ ಏನು ಸರ್?
2: ಹರ್ನಿಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಏನ್ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
1: ಯಾವ ವಯಸ್ಸಲ್ಲಿ ಬರಬಹುದು?
2: ಇದು ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರ್ ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
1: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
2: ಹೌದು,
1: ಯಾರಿಗೆ ಬೇಕಾದ್ರೂ
2: ಯಾರಿಗೆ ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಿಗಿನ್ನ ಅಂತ ಹೇಳ್ತಾರೆ.
1: ಏನೇನ್ ಕಾರಣಗಳಿರಬಹುದು ಸರ್?
2: ಅದ್ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೈಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರೂ ಏರುಪೇರ್ ಆಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾರಾದರೂ ಹೊಟ್ಟೆಯ ಆಪರೇಷನ್ ಏನಾದರೂ ಮಾಡಿಸ್ಕೊಂಡಿದ್ರೆ, ಮುಂಚೆ ಈಗ ಅಪೆಂಡಿಸೆಕ್ಟಮಿ ಏನಾದರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100%ರಷ್ಟು ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70%ರಷ್ಟು ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟ್ರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗ್ಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರು ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಳ್ಬಹುದು.
1: ಹರ್ನಿಯ ಆಗಿದೆ ಅಂತ ಗೊತ್ತಾಗೋದು ಏನಾದರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ.
2: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರು ಆಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗೆ ಹೋಗುತ್ತೆ. ಮೊದಮೊದಲು ಹರ್ನಿಯ ತುಂಬಾ ದೊಡ್ಡದಿಲ್ದೆ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಈಗ ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲ್ಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳೋಂಥವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೇ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವಾಗುತ್ತೆ ಪೇಷಂಟ್ಸ್ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
2: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು, ಕರಳು ಏನಾದ್ರೂ ಹೊರಗ್ ಬಂದಿದ್ದು ಒಳಗೆ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸಿಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು

0: ಪ್ರಶ್ನೆಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು. ಅದು ಬಿಟ್ಟರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟು ಹರ್ನಿಯಾದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗೆ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗೆ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆಯೊಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೇ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗೆ ಹೋಗುತ್ತೆ, ಕೆಲವು ಸರ್ತಿ ಹೊರಗೆ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳೋದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಗೆ ಹೋಗುತ್ತೆ. ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗೆ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ದೆ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ. ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದ್ ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವ್ ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ?
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, 100ರಲ್ಲಿ ಅಥವಾ 1000ರಲ್ಲಿ ಒಬ್ರಿಗೆ ಆಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನು ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಅವಾಗ ನಾನು ಏನು ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೇ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಥರದ್ದು ಅಲ್ಲ, ಬಟ್ ಅದನ್ನು ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯ ಗಂಟನ್ನು.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯ ಗಂಟು ಕೂಡ ಒಂದು. ನಾನಾಗಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ.
1: ಸರ್, ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ, ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದ್ ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡ್ಬೋದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗಿ

0: ಇಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ 2 ವರ್ಷ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದ್ರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ. ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದೊಳಗೆ 1 ವರ್ಷದೊಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದ್ರೂ ಗಂಟು ಹರ್ನಿಯ ಗಂಟು ಏನಾದ್ರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೈಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯನ್ನ ಕಡಿಮೆ ಮಾಡಕ್ ಆಗೋದಿಲ್ಲ.
0: ಹೌದು,
1: ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಲೇಬೇಕು.
0: ಹೌದು,
1: ಶಸ್ತ್ರಚಿಕಿತ್ಸೆ ಬಹಳ ಸುಲಭದ ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ? ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ಮೊದಲು ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು. ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್ ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು. ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗೇನೆ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ. ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದ್ ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು ಇದು 2 ತರ ಸ್ಟ್ರೆಂಥನಿಂಗ್ ಮಾಡ್ದಂಗಾಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯ ಬರುವಂತ ಪ್ರಾಬಬಿಲಿಟಿ less than 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು,
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯ?
0: ಹೌದು, ಖಂಡಿತ ಇದೆ. ಈ ಹರ್ನಿಯ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು 1-2 ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದ್ರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗ್ಲಾದ್ರೂ ಕೆಮ್ಮದಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರು ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ ಅವಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ. ಆ ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್ ಯಾವಾಗ. ದಿನದಲ್ಲಿ ಒಂದು 2-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆ ಒಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯ ಆಗತ್ತೆ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂಥದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಗಳು ಬರಬಹುದು.

0: ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಆದಮೇಲೆ ಪೇಷಂಟ್ಸಿಗೆ ಜನರಲ್ ಅಡ್ವೈಸ್ ಏನು ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ಥರದ್ದೇನು ಮಾಡಬೇಡಿ. ಜಾಸ್ತಿ ಭಾರ ಎತ್ತೋದಾಗಲಿ, ಎತ್ತೋತ್ತ ಕೆಲಸ ಆಗಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನು ಹೇಳಿದೆ ಇದನ್ನು ಫಾಲೋ ಮಾಡೋದಾಗಲಿ, ಈ ಥರದನ್ನು ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದರೆ ಒಂದು ಗಾಯ ವಾಸಿಯಾಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ. ಆದರೆ ಅದು ಪೂರ್ತಿ ಮತ್ತೆ ನಾನು 70% ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗುತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲೇನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡ್ಬೋದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡ್ಬೋದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ

0: ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈಹಿಕ ಚಟುವಟಿಕೆಗಳನ್ನು
1: ದೈನಿಕ ಚಟುವಟಿಕೆಗಳಲ್ಲೆಲ್ಲ ಮಾಡ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡ್ಬೋದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡ್ಬೋದಾ, ಈ ತರದನ್ನೆಲ್ಲ ಮಾಡ್ಬೋದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದ್ದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರ್ಬೋದು, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ.
0: ಆ ತರದನ್ನ ಮಾಡಬಹುದು.
1: ಹೌದು,
0: ಒಟ್ಟು ಈ ಹರ್ನಿಯ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು ಮೂರು ಕಾರಣಗಳನ್ನು ಹೇಳಿದ್ರಿ.
1: ಅದೇ, ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರೀಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರೂ ಆದ್ರೆ ಹರ್ನಿಯ. ಇದು ಮುಖ್ಯವಾದ ಮೂರು ಕಾರಣಗಳು, ಮೂರು ಕ್ಲಾಸಿಫಿಕೇಶನ್ಸ್ ಹರ್ನಿಯದಲ್ಲಿ. ಒಂದು ಬೆಳವಣಿಗೆಯದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
0: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
1: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು ನಾನು ಹೇಳಿದಾಗೆ, ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸ್ಬೋದು ಇದು ಹರ್ನಿಯ ಗಂಟೆ ಅನ್ನೋದನ್ನ ಗುರುತಿಸ್ಬೋದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟಿಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮಿದ್ರೆ ಅಥವಾ ಏನಾದ್ರು ಒತ್ತಡ ಜಾಸ್ತಿ ಆದ್ರೆ ಹೊರಗೆ ಬರೋದು. ಹರ್ನಿಯ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
0: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
1: ಹೌದು, ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದೆ, ಅದು ಗಡ್ಡೆ ಅಲ್ಲ ಇದು ಹರ್ನಿಯ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯ ಅನ್ನೋದು.
0: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ?
1: ಹೌದು.
0: ಹೇಗೆ ಇದು ತುಂಬಾ ದೊಡ್ಡ?
1: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯ ಗಂಟನ್ನ ಒಳಗೆ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂಥದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದ್ದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂಥದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನಾನೇ ಪೇಷಂಟ್ ಎದ್ದು ಓಡಾಡ್ಬೋದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
0: ಹೇಗೆ ಸರ್ ಇದು ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
1: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕು ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ, ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ ಇದು.
0: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
1: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯ ಆಪರೇಷನ್ ಗಳು ನಡೆಸಿಕೊಡ್ತಿದೀವಿ ನಾವಿಲ್ಲಿ.
0: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವು ಹೇಳಿದ್ರೆ less than 1%,
1: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು less than 1% ಇರ್ತದೆ.
0: ಸರಿ, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯ ಇದ್ರೆ ಮಕ್ಕಳಿಗೂ ಹಾಗೆ
1: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ, ಇದರಿಂದ ಹರ್ನಿಯಗಳು ಬರಬಹುದು. ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯ ಕಾಣಿಸ್ಕೊಳ್ಳೋ

0: ಅಂತದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಜನರಲಿ ಸ್ಪೀಕಿಂಗ್. ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ ಇದು, ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ.
0: ಹೌದು,
1: ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗಲೇ ಏನು ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದರೂ ಹರ್ನಿಯ ಬರ್ಬೋದು ಅಂತ. ಗಂಡಸರಲ್ಲಿ ಈ ಥರ ಕಮ್ಯುನಿಕೇಷನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನು ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ. ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗದಲೇ ಇದ್ದಾಗ ಹರ್ನಿಯ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವ್ರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30ರೊಳಗೆ 25 ವರ್ಷದೊಳಗೆ 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯ ಬಂತ ಅಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು ಅದು, ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮ್ಗೆ.
0: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ

ಈ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲ ಸಿಂಚನ್ ಮತ್ತು ಜಲ ಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿ

0: ಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
3: ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
1: ಮನ್ ಕಿ ಬಾತ್
2: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
1: ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು

0: ಇತ್ತೀಚೆಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ

0: ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ T20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರಗೀತೆಗಳು.

0: ಲಕ್ಕಿ ಮ್ಯಾನ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ವಿಜಯ್ ವಿಕ್ಕಿ ಹಾಗೂ ಮೋನಿಶಾ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಒಂದ್ ಊರಲ್ ಒಂದ್ ಲವ್ ಸ್ಟೋರಿ ಈ ಚಿತ್ರದ ಹಾಡು ಇದೀಗ

0: ಮೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ವಿಜಯಪ್ರಕಾಶ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ವೀಲ್ ಚೇರ್ ರೋಮಿಯೋ ಈ ಚಿತ್ರದ ಹಾಡು.

ಕೃಷಿಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

0: ಅಶ್ವಿನ್ ಶರ್ಮಾ ಅವರ ಸ್ವರದಲ್ಲಿ ವರದಾ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ.
3: ತನ್ನ ಪತಿ ಸುಧನ್ವ ಈ ಮನ್ಮಥ ಕ್ರೀಡೆಗೆ ಒಳಗಾಗೋದಕ್ಕೆ ಇಷ್ಟಪಡದೇ ಇರತಕ್ಕಂಥದ್ದನ್ನು ನೋಡಿ ಇವನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡ್ಕೊಳ್ಬೇಕು, ತನ್ನ ಮನಸ್ಸಿನಂತೆ ಅವನು ನಡೀಬೇಕು ಅಂಥೇಳಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಲು. ಏನಾದರೂ ಕೂಡ ತನ್ನ ರೂಪ, ತನ್ನ ಸೌಂದರ್ಯ, ತನ್ನ ಪ್ರೀತಿ ಇವುಗಳಿಗೆ ಅವನು ಮರಳಾಗಲೇಬೇಕು ಅಂಥೇಳಿಬಿಟ್ಟು ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾಳೆ.
4: ಮಿಡಿದೊಡೆ ಒಡೆವಂತ ಮೃತರ

ಅವಳ ವಕ್ಷಸ್ಥಳಗಳನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಮೃತ ರಸದಿಂದ ತುಂಬಿರತಕ್ಕಂತಹ ಕೊಡಗಳಂತೆ ಇರತಕ್ಕಂತಹ ವಕ್ಷಸ್ಥಳವನ್ನು ಒತ್ತಿದ ಕೂಡಲೇ ಅದರಿಂದ ಬರತಕ್ಕಂತಹ ತನಿರಸ ಹನಿಗಳಾಗಿಬಿಟ್ಟು ಅದೇ ಹಾರಗಳಾಯಿತು ಅನ್ನುವ ಹಾಗೆ ಮುತ್ತುಗಳು ಕಾಣ್ತಾ ಇದೆ ಅವಳ ಎದೆಯಲ್ಲಿ. ಅಂತಹ ಸೊಗಸಾಗಿರ್ತಕ್ಕಂಥ ಹಾರಗಳಿಂದ ಕೂಡಿರತಕ್ಕಂತಹ ಆ ಎದೆಯನ್ನು ಅವನಿಗೆ ಒತ್ತುತ್ತಾ ಅವನಲ್ಲಿ ಒಂದು ಮೋಹನದ ಒಂದು ರಾಗವನ್ನು ಉಂಟು ಮಾಡ್ತಾ ಇದ್ದಾಳೆ, ಅನುರಾಗವನ್ನು ಉಂಟು ಮಾಡ್ತಾ ಇದ್ದಾಳೆ.

0: ಪ್ರಭಾವತಿ ಪತಿಯನ್ನು ಆಲಿಂಗನ ಮಾಡಿಕೊಂಡಿರತಕ್ಕಂಥದ್ದು ಹೇಗಿದೆ ಅಂತಂದರೆ, ಪ್ರಿಯನ ತನುಚಂದನ ಮಹೀಜಮಂ ಸುತ್ತಿದ ಫಣಿಯು ಅಂತ. ಪತಿ ಎನ್ನತಕ್ಕಂತಹ ಆ ಗಂಧದ ಮರವನ್ನು ಸುತ್ತಿಕೊಂಡಿರ್ತಕ್ಕಂಥ ಹಾವಿನಂತೆ ಅಂತ. ಅಂದರೆ ಮುಂದೆ ಅವನಿಗೆ ಒಂದು ಆಪತ್ತು ಬರುತ್ತೆ, ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಕವಿ ಹೇಳ್ತಾ ಇದ್ದಾನೆ. ಹಾವು ಅತ್ಯಂತ ಬಿಗಿಯಾಗಿ ಆ ಚಂದನವನ್ನು ಸುತ್ತಕೊಂಡಿರುತ್ತೆ. ಆ ರೀತಿಯಲ್ಲಿ ಕೆಂಪು ಚಂದನವನ್ನು ಯಾವತ್ತೂ ಕೂಡ ಹಾವು ಸುತ್ತಕೊಂಡಿರುತ್ತಂತೆ. ಅಂತಹ ಚಂದನ ವೃಕ್ಷವನ್ನು ಸುತ್ತಿಕೊಂಡಿರ್ತಕ್ಕಂಥ ಹಾವಿನಂತೆ, ಹಾಗೆಯೇ ಅನ್ಯೋನ್ಯವಾಗಿ ಕಾಮದ ಚೇಷ್ಟೆಯಲ್ಲಿ ತೊಡಗಿರ್ತಕ್ಕಂಥ ಎರಡು ಯುಗ ಶಖರಿ ಆ ಕರಿ ಆನೆಯ ಆ ಸೊಂಡಿಲುಗಳಂತೆ ಕಾಣ್ತಾ ಇದೆಯಂತೆ. ಅವಳು ಸುತ್ತಕೊಂಡಿರತಕ್ಕಂಥದ್ದು ಮದನನ ಜಯಪಾಶಮೋ, ಮನ್ಮಥನ ಜಯಪಾಶ ಇರಬಹುದೇ, ಅಥವಾ ರಮಣ ದೇಹ ಕಲ್ಪದ್ರುಮಾಶ್ರಯದ ಕೋಮಲಲತೆಯೋ. ಆ ರಮಣನ ದೇಹ ಅನ್ನತಕ್ಕಂಥ ಕಲ್ಪದ್ರುಮವನ್ನು, ಕಲ್ಪವೃಕ್ಷವನ್ನು ಆಶ್ರಯಿಸಿರತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಬಳ್ಳಿ ಅನ್ನತಕ್ಕಂತಹ ರೀತಿಯಲ್ಲಿ ಆ ಹರಿಣ ಲೋಚನೆ ಜಿಂಕೆಯ ಕಣ್ಣುಗಳುಳ್ಳ ಪ್ರಭಾವತಿ ಒಪ್ಪಿಕೊಂಡಿರತಕ್ಕಂಥದ್ದು ಕಾಣ್ತಾ ಇದೆ. ಅವರೆಲ್ಲರೂ ಇಬ್ಬರೂ ಕೂಡ ಧೈರ್ಯವನ್ನು ಕಳೆದುಕೊಂಡು ಬಿಟ್ಟರು. ಆ ಮನ್ಮಥನ ಬೇಗೆಯಲ್ಲಿ ಅವಳ ಧ್ವನಿಯಲ್ಲಿ ಕ್ಷೀಣತೆ ಉಂಟಾಗ್ತಾ ಇದೆ, ಮೈ ಪುಳಕದಿಂದ ರೋಮಾಂಚನವನ್ನು ಹೊಂದುತ್ತಾ ಇದೆ. ಮದನ ಆತುರ ಅವರಲ್ಲಿ ತಲೆದೋರಿಬಿಟ್ಟು ಅವಳು ತನ್ನ ಪತಿಯನ್ನು ಮಂಚದ ಕಡೆಗೆ ಎಳೆದುಕೊಂಡು ಹೋಗ್ತಾ ಇದ್ದಾಳೆ. ಆ ಕಾಮ ರಸದಲ್ಲಿ ಇಬ್ಬರೂ ಕೂಡ ತನ್ಮಯರಾದರು ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಒಂದು ಧರ್ಮ ಜಿಜ್ಞಾಸೆ ಮನಸ್ಸಿನಲ್ಲಿ ಬರ್ತಾ ಇದೆ. ಇವು ಧರ್ಮದ ಜಿಜ್ಞಾಸೆ ಬಂದಾಗ ಏನು ಮಾಡಬೇಕು?
1: ಸತಿಗೆ ಷೋಡಶದ ಋತು ಸಮಯಂ

ಅದೇ ಸಂದರ್ಭದಲ್ಲಿ ಧರ್ಮವನ್ನ ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಸತಿಗೆ ಷೋಡಶದ ಆ ಋತು ಸಮಯ ಬಂದಿದೆ, ಏಕಾದಶಿ, ಆ ದಿನ ಸಂಘವನ್ನು ಮಾಡಬಾರ್ದು, ಜೊತೆಗೆ ಅಲಂಘ್ಯ ಶ್ರಾದ್ದ, ಪಿತೃಶ್ರಾದ್ದ, ಮೂರು ಒಂದೇ ದಿವಸ ಬಂದುಬಿಟ್ರೆ ಏನು ಮಾಡಬೇಕು ಅಂತ. ಆಗ ಕರ್ತವ್ಯ ಯಾವುದು ಅಂತಂದರೆ ಪೈತೃಕದ ಆ ಶ್ರಾದ್ದದ ಶೇಷವನ್ನು, ಏಕಾದಶಿಯ ವ್ರತವನ್ನು ಮೀರೋ ಹಾಗಿಲ್ಲ, ಹಾಗಾಗಿ ಪಿತೃಶ್ರಾದ್ದ ಶೇಷವನ್ನು ಆಘ್ರಾಣಿಸಿಬಿಟ್ರೆ ಭೋಜನದ ಊಟವಾಯಿತು, ಆದರೆ ಊಟವನ್ನು ಮಾಡಿದ ಹಾಗೂ ಆಗಲಿಲ್ಲ, ಅದನ್ನು ಬಿಟ್ಟ ಹಾಗೂ ಆಗಲಿಲ್ಲ, ಹಾಗಾಗಿ ಏಕಾದಶಿ ವ್ರತವೂ ಕೂಡ ಆಯಿತು. ಜೊತೆಗೆ ಮಧ್ಯರಾತ್ರಿಯ ನಂತರ ಪತ್ನಿಯನ್ನು ಕೂಡಿದರೆ ಆಗ ಏಕಾದಶಿ ದೋಷವೂ ಕೂಡ ಬರೋದಿಲ್ಲ, ಹಾಗಾಗಿ ಷೋಡಶದ ಋತು ಸಮಯವನ್ನು ಯಾವ ಸಂದರ್ಭದಲ್ಲೂ ಕೂಡ ಮೀರುವಂತಿಲ್ಲ ಅಂಥೇಳಿ ಧರ್ಮಶಾಸ್ತ್ರದ ಪಂಕ್ತಿಯನ್ನು ಯೋಚನೆ ಮಾಡಿದ. ಹಾಗಾಗಿ ನಾನು ಯುದ್ಧ ಸಂದರ್ಭವಾದರೂ ತಂದೆಯ ಮಾತು, ಯುದ್ಧರಂಗಕ್ಕೆ ಡಂಗುರ ಸಾರಿದ ಕೂಡಲೇ ಹೋಗಬೇಕು ಅನ್ನತಕ್ಕಂತಹ ಮಾತಿದ್ದರೂ ಕೂಡ ಈಗ ಇವಳ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಯುಕ್ತವಲ್ಲ ಅಂಥೇಳಿ ಅವಳೊಂದಿಗೆ ಸೇರೋದಕ್ಕೆ ಸಿದ್ಧನಾಗಿದ್ದಾನೆ.

ತಂದೆಯ ಆಜ್ಞೆಯನ್ನ ಎಂದೂ ಮೀರದೇ ಇರತಕ್ಕಂತಹ ಸುಧನ್ವ, ಇಂದು ಅಂತಹ ಒಂದು ಸಂದರ್ಭ ಬಂದಿದೆ. ಪತ್ನಿ ಬಂದು ನನಗೆ ಸಂತಾನ ಬೇಕು ಅಂತ ಕೇಳಿದಾಗ ಯಾವ ಧರ್ಮಶಾಸ್ತ್ರವೂ ಕೂಡ ಋತು ಸಮಯದಲ್ಲಿ ಪತ್ನಿಯನ್ನು ಮೀರಬಾರದು ಅಂತಲೇ ಹೇಳತಕ್ಕಂಥದ್ದು. ಅದನ್ನು ವಿಚಾರ ಮಾಡಿರತಕ್ಕಂತಹ ಸುಧನ್ವ, ಈಗ ನಾನು ಪತ್ನಿಗೆ ತಂದೆಯ ಮಾತನ್ನು ಮೀರಿದರೂ, ಕೃಷ್ಣ ದರ್ಶನಕ್ಕೆ ಹೋಗದಿದ್ದರೂ ನಾನು ಋತುದಾನವನ್ನು ಮಾಡಿದರೆ ಅದಕ್ಕೆ ಧರ್ಮದ ದೋಷವಿಲ್ಲ ಅಂಥೇಳಿ ನಿಶ್ಚಯವನ್ನು ಮಾಡಿ ನಾನು ಪತ್ನಿಯ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕು ಅಂಥೇಳಿ ಅವಳಲ್ಲಿ ಒಂದಾಗೋದಕ್ಕೆ, ಅವಳಿಗೆ ಸಂತಾನವನ್ನು ಕೊಡೋದಕ್ಕೆ ನಿಶ್ಚಯವನ್ನು ಮಾಡಿದ್ದಾನೆ. ಮನಸ್ಸಿನ ಭೀತಿಯೆಲ್ಲ ಹೊರಟು ಹೋಗ್ಬಿಡ್ತು ಅವನಿಗೆ. ಧರ್ಮವನ್ನು ಸರಿಯಾಗಿ ಅರಿತಿರ್ತಕ್ಕಂತಹ ಸುಧನ್ವ ಭೀತಿಯನ್ನು ತೊರೆದುಬಿಟ್ಟು ಅವಳೊಂದಿಗೆ ಮನಃಪೂರ್ವಕವಾಗಿ ಸೇರತಕ್ಕಂತಹ ಮನಸ್ಸನ್ನು ಮಾಡಿದ್ದಾನೆ. ಸರಸ ಚುಂಬನ ಲಲ್ಲೆ ಮಾತುಗಳು, ಒಳ್ಳೆಯ ಪ್ರೀತಿಯ ಮಾತುಗಳು, ಹಾಗೂ ತಾಡನ ಪ್ರೌಢಿ ಬಂಧ ಅಂತ ಒಳ್ಳೆ ಪ್ರೌಢವಾಗಿರತಕ್ಕಂತಹ ಆ ರಸ ಸಮಯವನ್ನು ಹೇಗೆ ಕಳೀಬೇಕು ಅಂಥೇಳಿ ನಿಶ್ಚಯವನ್ನು ಮಾಡಿರತಕ್ಕಂತಹ ಇಬ್ಬರೂ ಕೂಡ ಒಂದಾಗಿದ್ದಾರೆ.

ದೇಹ ಒಂದಾಗಿ ಬೆರೆತು ಬಿಟ್ಟಿದೆ. ಇಬ್ಬರೂ ಕೂಡ ಭೇದವನ್ನೇ ಮರೆತು ಬಿಟ್ಟಿದ್ದಾರೆ. ಅನೇಕ ಜಾಣ್ಮೆಗಳಿಂದ ಕೂಡಿರತಕ್ಕಂತಹ ಬಂಧಗಳಲ್ಲಿ ಇಬ್ಬರೂ ಕೂಡ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಲಲ್ಲೆಗೈದೊಲವ ನಾಣ್ಮಂಗೆ ಕಾಣಿಸಿದಳು ಅಂತ, ಅವಳು ತನ್ನ ಪ್ರೀತಿಯ ಎಲ್ಲ ಕಾಮಶಾಸ್ತ್ರದಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೋ ಅದೇ ಬಗೆಯಲ್ಲಿ ಸುಧನ್ವನನ್ನು ತೃಪ್ತಿಗೊಳಿಸಿದರೆ ಅವನೂ ಕೂಡ ತನ್ನ ಪತ್ನಿಯನ್ನು ಅದೇ ರೀತಿಯಲ್ಲಿ ಒಳ್ಳೆಯ ಮದನ ಕಲೆಗಳನ್ನು ಶಾಸ್ತ್ರವನ್ನು ಆ ವಿಚಾರವನ್ನು ಅವಳಿಗೆ ತೋರ್ಪಡಿಸ್ತಾ ಅವಳಲ್ಲಿ ಸಂತೋಷವನ್ನು ಹೊಂದಿದ್ದಾನೆ. ಜೊತೆಗೆ ಸಮರತಿಯಲ್ಲಿ ಇಬ್ಬರೂ ಕೂಡ ಸಂತೋಷ ಹೊಂದಿದ್ದಾರೆ.

ಅವರ ಒಂದು ಸಂಭೋಗದಲ್ಲಿ ನವರಸವೂ ಇತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರ ಇಬ್ಬರ ಸೊಬಗೆ ಶೃಂಗಾರ ರಸ, ಆತುರದ ಇಬ್ಬರೂ ಕೂಡ ಅನ್ಯೋನ್ಯತೆಯಲ್ಲಿ ಆತುರವನ್ನು ತೋರಿಸ್ತಾ ಇದ್ದಾರೆ, ಅದರಲ್ಲಿ ವೀರರಸ ಇದೆ. ಹಾಗೆ ಮಾತುಗಳಲ್ಲಿ ಒಂದು ಕಾರುಣ್ಯ ತುಂಬಿಬಿಟ್ಟಿದೆ ಅವರ, ಆ ಮಾತು ಮೃದುವಾಗಿ ಬಿಟ್ಟು ಅದರಲ್ಲಿ ಕರುಣರಸ. ಹಾಗೆ ನಗೆ ಮೊಗದ ಹಾಸ್ಯದ ಮಾತುಗಳಲ್ಲಿ ಅದರಲ್ಲಿ ಹಾಸ್ಯರಸ ತುಂಬಿಕೊಂಡಿದೆ. ಹಾಗೆ ನಖಕ್ಷತ ಇತ್ಯಾದಿಗಳಲ್ಲಿ ರೌದ್ರರಸ, ಜೊತೆಯಲ್ಲಿ ಭಯದ ಒಂದು ಪ್ರಸಂಗ, ಆ ಸೇರತಕ್ಕಂತಹ ಸಂದರ್ಭದ ಭಯದ ಆ ರೀತಿಯಾಗಿರ್ತಕ್ಕಂಥ ಭೀಭತ್ಸ ರಸ, ರೋಮಾಂಚನದಲ್ಲಿ ಅದ್ಭುತ ರಸ, ಎಲ್ಲವೂ ಕೂಡ ಮೆರೆದುಬಿಟ್ಟು ಕೊನೆಯಲ್ಲಿ ಇಬ್ಬರ ಮನಸ್ಸು ಕೂಡ ಸಮಾಧಾನದಿಂದ ತುಂಬಿಕೊಳ್ತು, ಅದರಲ್ಲಿ ಶಾಂತರಸ ತೋರಿಬಿಡ್ತು. ಹೀಗೆ ನವರಸವೂ ಕೂಡ ಅದರಲ್ಲಿ ತೋರಿತು. ಇಬ್ಬರೂ ಕೂಡ ಸೊಕ್ಕಿ ಮೈಮರೆದರು. ಆ ನವರಸಗಳಲ್ಲಿ ಮುಳುಗಿವಿ ಮಿಂದು ಅವರಿಬ್ಬರೂ ಕೂಡ ಅನ್ಯೋನ್ಯ ಭಾವದಿಂದ ಮೈಮರೆದರು ಅಂಥೇಳಿ ಕವಿ ವರ್ಣನೆಯಿಂದ ಮಾಡ್ತಾ ಇದ್ದಾನೆ.

ಅವರಿಬ್ಬರೂ ಕೂಡ ರತಿ ಸಾಮ್ರಾಜ್ಯದ ಅತ್ಯುನ್ನತ ಸ್ಥಿತಿಯನ್ನು ಹೊಂದಿಬಿಟ್ರು, ಅಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಗಿಬಿಡ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಕೂರುರುಗಳ ಉಗುರುಗಳಲ್ಲಿ ಆಗತಕ್ಕಂತಹ ಆ ಗೆರೆಗಳಲ್ಲಿ ಗಾಯಗಳಲ್ಲೇ ಸೂತ್ರಬಂಧವಾಯಿತಂತೆ. ಹಾಗೆಯೇ ಕುಂಭಸ್ಥಳಗಳ ಆ ವಕ್ಷಸ್ಥಳಗಳ ಕುಂಭಸ್ಥಾಪನವು ಕಂಠದಿಂದ ಹೊರಡ್ತಾ ಇರತಕ್ಕಂತಹ ಅವರ ಧ್ವನಿಗಳು, ಅನ್ಯೋನ್ಯ ಸಲ್ಲಾಪದ ಮಾತುಗಳೇ ಮಂತ್ರ, ಅವರಿಗೆ ಉಂಟಾಗ್ತಾ ಇರತಕ್ಕಂತಹ ರೋಮಾಂಚನವೇ ಅಲ್ಲಿ ಕುಶ ದರ್ಭೆಯ ಆಸ್ತರಣ ಇತ್ಯಾದಿಗಳು, ಏನೇನು ಪಟ್ಟಾಭಿಷೇಕಕ್ಕೆ ಬೇಕೋ ಎಲ್ಲವೂ ಕೂಡ ಸಿದ್ಧವಾಗಿ ಬಿಡಿತು. ಅಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಆ ಮಣಿಮಂಚದ ಆಸನದಲ್ಲಿ ವೀರ ರತಿ ಸಾಮ್ರಾಜ್ಯದಲ್ಲಿ ಇಬ್ಬರಿಗೂ ಕೂಡ ಪಟ್ಟವಾಯಿತು. ಆ ರೀತಿಯಲ್ಲಿ ಇಬ್ಬರೂ ಕೂಡ ಮೆರೀತಾ ಇದ್ದಾರೆ.

ಅವಳು ಆ ಪ್ರಿಯತಮನ ಒಂದು ಪ್ರೀತಿಯಲ್ಲಿ ತೃಪ್ತಿಯನ್ನು ಹೊಂದಿದ್ದಾಳೆ ಅಂಥೇಳಿ ಕವಿ ಇದರಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ತಳ್ಳು ಒಳ್ಳೆ ಅಂತ ನಿಟ್ಟಿಸಿರು ಆ ಸುರತದಿಂದ ಸಂತೋಷ ಹೊಂದಿರತಕ್ಕಂತಹ ಪ್ರಕಟಿಸಿದ ಕಟಿ ಅಂತ ಅವಳ ನಡು ಅದನ್ನು ಕಂಪನದಿಂದ ಅದನ್ನು ಸಂತೋಷವನ್ನು ತೋರ್ತಾ ಇದೆಯಂತೆ. ಬೆಂಡಾದ ಮೈ, ಅವಳ ಮೈ ಸೋತು ಹೋಗಿದೆ. ಅದೇ ರೀತಿಯಲ್ಲಿ ಮುಖದಲ್ಲಿ ಬೆಮರು, ಕೂದಲು, ಮುಂಗುರುಳುಗಳು ಅದು ಎಲ್ಲವೂ ಕೂಡ ಕೆದರಿ ಹೋಗಿದೆ. ಕಣ್ಣಿನ ಮೇಲೆ ಹಾಕಿರ್ತಕ್ಕಂತಹ ಕಪ್ಪು ಇತ್ಯಾದಿಗಳು ಮಸಳಿ ಹೋಗಿದೆ. ಹಾಗೆ ಹಣೆಯಲ್ಲಿ ಹಾಕಿರ್ತಕ್ಕಂತಹ ಆ ಕೆಂಪು ಬಣ್ಣ ಅದು ಕೂಡ ಎಲ್ಲ ಕಡೆಗೂ ಕೂಡ ಸರಿದಾಡಿದೆ. ಈ ರೀತಿಯಲ್ಲಿ ಸೊಪ್ಪಾದ ಅಧರ, ಕಪ್ಪಾಗಿರತಕ್ಕಂತಹ ಸೋತು ಹೋಗಿರತಕ್ಕಂತಹ ತುಟಿಗಳು ಎಲ್ಲವೂ ಕೂಡ ಆ ಕಾಂತೆಗೆ ಸಂತೋಷವನ್ನು ಉಂಟು ಮಾಡಿರತಕ್ಕಂಥದ್ದನ್ನು ತೋರ್ತಾ ಇದೆ.

ತಾನು ತಂದೆಯ ಮಾತಿಗೆ ತಡವಾಗಿ ಹೋಗ್ತಾ ಇದ್ದೇನೆ, ಆದರೂ ಕೂಡ ಚಿಂತೆ ಇಲ್ಲ, ಮನ್ವಾದಿ ಋಷಿಗಳು, ಮನು ಮುಂತಾದ ಋಷಿಗಳು ಇದನ್ನು ಒಪ್ಪಿದ್ದಾರೆ. ಋತು ಕಾಲದಲ್ಲಿರ್ತಕ್ಕಂತಹ ಸ್ತ್ರೀಯ ಬಯಕೆಯನ್ನು ಮೀರಿ ಹೋಗತಕ್ಕಂಥದ್ದು ಪುರುಷನಿಗೆ ಯುಕ್ತವಲ್ಲ, ಇದು ಧರ್ಮಕ್ಕೆ ಅನುಗುಣವಾಗಿದೆ ಅಂಥೇಳಿ ಅದನ್ನು ಯೋಚನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಸಮಾಧಾನವನ್ನು ಹೊಂದಿದ್ದಾನೆ. ಋತುಸ್ನಾತೆಯಾಗಿರ್ತಕ್ಕಂತಹ ಪತ್ನಿಯನ್ನು ಸೇರಿಬಿಟ್ಟು ಅವಳಿಗೆ ಪುತ್ರ ಅನುಗ್ರಹವನ್ನು ಮಾಡಿ ಅವನು ಸಿದ್ಧನಾಗಿದ್ದಾನೆ ಯುದ್ಧಕ್ಕೆ ಹೊರಡಬೇಕು ಅಂಥೇಳಿ ಕಾಂತೆಯಿಂದ ಬೀಳ್ಕೊಡಿಸಿಕೊಂಡು ಇನ್ನೇನು ಯುದ್ಧಕ್ಕೆ ಹೊರಡಬೇಕು, ಹೊರಗೆ ಬಂದು ಸಿದ್ಧನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಸೈನ್ಯವೆಲ್ಲ ಹೊರಗಡೆ ಬಯಲಲ್ಲಿ ನೆರೆದಿದೆ. ಆ ನರನ ಕುದುರೆಯನ್ನು ಕಟ್ಟಬೇಕು ಅಂಥೇಳಿ ಆಜ್ಞೆಯಾಗಿದೆ, ಅದಕ್ಕೋಸ್ಕರವಾಗಿ ಸೈನ್ಯವೆಲ್ಲ ಸಿದ್ಧವಾಗಿದೆ. ಹಂಸಧ್ವಜನೂ ಕೂಡ ಅಲ್ಲಿ ಬಂದು ಆ ಯುದ್ಧದ ಸಿದ್ಧತೆಯನ್ನು ನೋಡೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಬಂದು ಅದರಲ್ಲಿ ತನ್ನ ಅತಿ ಪ್ರಿಯನಾಗಿರ್ತಕ್ಕಂತಹ ಕುಮಾರನನ್ನು ಸುಧನ್ವನನ್ನು ಕಾಣದೆ ಕೆಂಡಾಮಂಡಲವಾಗಿದ್ದಾನೆ. ಬಹಳ ಸಿಟ್ಟು ಬಂದಿದೆ ಅವನಿಗೆ.

ಎಲ್ಲರೂ ಬಂದಿದ್ದಾರೆ. ತನ್ನ ಮೋಹದ ಕುಮಾರನಾಗಿರ್ತಕ್ಕಂಥ ಸುಧನ್ವ ಮಹಾವೀರ ಹರಿಭಕ್ತ ಅವನು ಬಂದಿಲ್ಲ. ಮರಾಳ ಕೇತುವಿಗೆ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂದು ಪಕ್ಕದಲ್ಲಿರ್ತಕ್ಕಂಥ ಸುಮತಿಯನ್ನು ನೋಡಿ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಬೇಗ ಕರೆಸು, ಎಲ್ಲಿದ್ದರೂ ಕೂಡ ಅವನನ್ನು ಹೆಡೆಮುರಿ ಕಟ್ಟಿ ಕರೆತರಲಿ ಅಂಥೇಳಿ ಆಜ್ಞೆಯನ್ನು ಮಾಡಿದ್ದಾನೆ. ಅದರಂತೆ ಸುಮತಿ ಸಮೀಪದಲ್ಲಿದ್ದಂತಹ ಕೆಲವು ಭಟರನ್ನು, ಅಂಥ ಭಟರು ಅಂತಂದರೆ ಹೇಳಿದರೆ ಹಾಗೆ ತಲೆಯನ್ನು ಕಡಿಯತಕ್ಕಂತಹ ಭಟರು ಅವರು ಇನ್ನೊಂದು ಮಾತನ್ನು, ಇನ್ನೊಂದು ಯೋಚನೆಯನ್ನು ಮಾಡತಕ್ಕಂಥ

ಅಲ್ಲ ಅಂಥವರನ್ನ ಆಜ್ಞೆ ಮಾಡಿದ್ದಾನೆ. ಹತ್ತಾರು ಜನ ಭಟರನ್ನು ಕಳಿಸಿಬಿಟ್ಟ, ಹೋಗಿ ಅಲ್ಲಿ ಎಲ್ಲಿದ್ದರೂ ಕೂಡ ಎಳೆದುಕೊಂಡು ಬನ್ನಿ ಅಂತ. ಸುಧನ್ವ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲರಿಂದ ಅನುಜ್ಞೆಯನ್ನು ಪಡೆದು, ಪತ್ನಿಯ ಒಪ್ಪಿಗೆಯನ್ನು ಪಡೆದು ಹೊರಗಡೆ ಬರ್ತಾ ಇದ್ದಾನೆ. ಅವನನ್ನು ಬಂದು ತುಡುಕಿಬಿಟ್ರು, ಬಂದು ಹಿಡಿದು ಏನೂ ಅವನ ಮಾತನ್ನು ಆಡೋ ಹಾಗಿಲ್ಲ, ಅವನ ಮಾತುಗಳನ್ನು ಕೇಳದೆ ಅವನನ್ನು ಹಿಂಗಡೆ ಕೈಗಳನ್ನು ಬಿಗಿದುಬಿಟ್ಟು ನೇಣುಗಳಿಂದ ಅವನನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ಹೇಗೆ ಅಂತಂದರೆ, ಕಳ್ಳನನ್ನು ಕದ್ದಿರ್ತಕ್ಕಂತಹ ಕಳ್ಳನನ್ನು ಎಳ್ಕೊಂಡು ಬರುವಂತೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಪುರಜನರು, ಪರಿಜನರು, ಆ ಅರಮನೆಯಲ್ಲಿರ್ತಕ್ಕಂತಹ ಪರಿಜನ ಸೇವಕ ಜನರು, ಬಂಧುಗಳು, ಜೊತೆಗೆ ಪಟ್ಟಣಿಗರು ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತೆ. ಈ ನಿಷ್ಠುರವನ್ನು, ಇಂತಹ ಪರಮಭಕ್ತನನ್ನ, ವೀರನನ್ನು, ರಾಜನ ಪರಮಪ್ರೀತಿಯ ಮಗನನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ.

ಹುಡುಕ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಕಳ್ಳನನ್ನ ಕದ್ದಿರ್ತಕ್ಕಂತಹ ಕಳ್ಳನನ್ನ ಎಳಕೊಂಡು ಬರುವಂತೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಪುರಜನರು ಪರಿಜನರು. ಆ ಅರಮನೆಯಲ್ಲಿರ್ತಕ್ಕಂತಹ ಪರಿಜನ ಸೇವಕ ಜನರು ಬಂಧುಗಳು ಜೊತೆಗೆ ಪಟ್ಟಣಿಗರು ಕೂಡ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅಂತೆ. ಈ ನಿಷ್ಠುರವನ್ನು, ಇಂತಹ ಪರಮಭಕ್ತನನ್ನ, ವೀರನನ್ನು, ರಾಜನ ಪರಮಪ್ರೀತಿಯ ಮಗನನ್ನು ಹೀಗೆ ಎಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂಥೇಳಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ.

0: ಹಾಗೆ ಹಿಂಗೈಗಟ್ಟುಗಳಿಂದ ಎಳೆದುಕೊಂಡು ಬಂದಿರತಕ್ಕಂತಹ ಸುಧನ್ವನನ್ನ ತಂದೆಯ ಕಾಲ ಮೇಲೆ ಕೆಡವಿಬಿಟ್ರು. ಕೆಳಗೆ ಬಿದ್ದಿರತಕ್ಕಂತಹ ಅವನನ್ನ ನೋಡಿ ಹೇಳ್ತಾ ಇದ್ದಾನೆ, ದಟ್ಟಿಸಿಬಿಟ್ಟು, ಎಲ್ಲವೋ ಮೂರ್ಖ, ತಂದೆಯ ಕಟ್ಟಳೆಯ ನರಿದು ಅಂತ. ನಾನು ಮಾಡಿರ್ತಕ್ಕಂತಹ ಕಟ್ಟಳೆ ನನಗೆ ಗೊತ್ತಿದೆ. ಯಾರು ಯುದ್ಧದಿಂದ ಹಿಂದೆ ಸರಿಯುತ್ತಾರೆ, ನಗಾರಿಯ ಧ್ವನಿಯನ್ನು ಕೇಳಿದ ಕೂಡಲೇ ಯಾರು ಬರೋದಿಲ್ಲ, ಅವರಿಗೆ ಘೋರವಾಗಿರ್ತಕ್ಕಂತಹ ಮರಣ. ಕಾದಿರತಕ್ಕಂತಹ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬೇಯಿಸ್ತಾರೆ ಅಂತ ಹೇಳಿ ಗೊತ್ತಿದ್ದೂ ಕೂಡ ನೀನು ಕೃಷ್ಣ ದೀಕ್ಷೆಯನ್ನು ಮರೆದುಬಿಟ್ಟು ರಣದುತ್ಸವವನ್ನು ಬಿಟ್ಟು ಪಟ್ಟಣದಲ್ಲಿ ಏಕೆ ತಳುವಿದೆ, ಯಾಕೆ ತಡ ಮಾಡಿದೆ ಹೇಳು ಅಂಥೇಳಿ ದಟ್ಟೈಸಿ ಕೇಳ್ತಾ ಇದ್ದಾನೆ. ಬೇಗ ಹೇಳು, ಬೊಗಳು ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ಲಜ್ಜೆಯಿಂದ ತಂದೆಯ ಪಾದಗಳನ್ನೇ ನೋಡ್ತಾ ತಲೆಯನ್ನು ತಗ್ಗಿಸಿಬಿಟ್ಟು ಉತ್ತರವನ್ನು ಕೊಡ್ತಾ ಇದ್ದಾನೆ.
1: ಸತಿ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲ, ಸತಿ ಸಂತತಿ ಬಯಸಿ ದಿನಗಳಿದು ದಿನ್ನಿಲ್ಲ.

ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿದ್ದೆ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ ಆಗ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ. ಸತಿ ಸಂತತಿಗೆ ಬಯಸಿ ದಿನಗಳೆದು ದಿನ್ನಿಲ್ಲ. ನನ್ನ ಪತ್ನಿ, ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನನಗೆ ಋತು ಸಮಯ ಇದು, ನಾನು ಪುತ್ರವತಿ ಆಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ಬರುವ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳಿದ. ಅಲ್ಲಿ ಇದ್ದೆ ಅಂತ ಹೇಳಿದ್ಕೊಳ್ಳೆ, ಕೃತಕಮಿದು ಇದೇನು ನಾಡಾಡಿಗಳ ಭಾಷೆಯನ್ನು ಹೇಳ್ತಾ ಇದ್ದೀಯಾ? ಕೃಷ್ಣ ದರ್ಶನದ ಈ ಸಂದರ್ಭವನ್ನು ಬಿಟ್ಟು ಈ ಕೃಷ್ಣ ದರ್ಶನದ ಕಾಲದಲ್ಲಿ ಇತರ ಧರ್ಮದ ವೇಳೆಗಡ ಪತ್ನಿಗೆ ಋತುದಾನವನ್ನು ಮಾಡ್ತಕ್ಕಂತಹ ಧರ್ಮ ಒದಗಿಬಿಡ್ತು ಇವನಿಗೆ. ಏ, ಇವನನ್ನು ಆ ಕಡೆಗೆ ನೂಕಿ ಅಂತ ಹೇಳಿ ಹೇಳ್ತಾ ಇದ್ದಾನಂತೆ. ನಮ್ಮ ಧರ್ಮವನ್ನು ಹೇಳ್ತಕ್ಕಂತಹ ಪುರೋಹಿತರನ್ನು ಕರೆ, ಕೇಳೋಣ ಇದಕ್ಕೆ ನಿಷ್ಕೃತಿಯನ್ನು. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ, ಧರ್ಮದ್ರೋಹವಾಗಿದೆ. ಕೃಷ್ಣ ದರ್ಶನಕ್ಕೆ ಬಾರದೆ ಪತ್ನಿಯೊಂದಿಗೆ ಕಾಲವನ್ನು ಕಳೆದಿದ್ದಾನೆ, ಇವನಿಗೆ ನಿಷ್ಕೃತಿ ಏನು ಅಂತ ಹೇಳಿ ಕೇಳ್ತೇನೆ, ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತನ್ನು ಕೇಳಿಬಿಟ್ಟು

0: ಆ ಚರರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ ಅಂತ. ನೀನು ನನ್ನ ಮಗ, ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಹಿಂದೆ ರಾಜರು ರುಕ್ಮಾಂಗದ ಹರಿಶ್ಚಂದ್ರ ಮುಂತಾದವರು ತಮ್ಮ ಮಕ್ಕಳ ಮುಖವನ್ನು ಕೂಡ ನೋಡಲಿಲ್ಲ ಧರ್ಮ ಸತ್ಯಕ್ಕೋಸ್ಕರವಾಗಿ. ಆ ರೀತಿಯಲ್ಲಿ ನೀನು ನಡೆಯೋದಾದರೆ ಇಲ್ಲಿ ಇರ್ತೀವಿ ಅಂತ ಹೇಳಿದರು. ಅಂದರೆ ನಿನಗೆ ಗೊತ್ತು ಅಂತ, ಇಲ್ಲಿ ನಿನ್ನ ಕಟ್ಟಳೆ ಏನಿದೆ ಅದರಂತೆ ನಡೆಯೋದಾದರೆ ಇಲ್ಲಿ ಇರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ಆರ್ ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಸಮಯ 2 ಗಂಟೆ ಆಗ್ತಾ ಇದೆ. ಇಂದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani and I am Valsa Williams with the midday news. The headlines. Supreme Court directs all high courts to pronounce judgment within 3 months of reserving order. Education Minister Dharmendra Pradhan assures strict action against examination mafias and protection for deserving students. PM Surya Ghar scheme achieves major milestone as 40 lakh households embrace rooftop solar. IMD predicts below normal monsoon rainfall in the country and above normal heatwave conditions in several states during June. And Indian sprinter Nipam wins bronze in women's 100 meter at under 20 Asian Athletics Championships in Hong Kong. The Supreme Court today directed all high courts across the country to pronounce judgments within 3 months of reserving them. We have a report.
5: The Apex Court also noted that delays in the delivery of judgments can cause irreparable harm to the litigants, underlining that faster decisions are required in cases of personal liberty. A bench comprising Chief Justice Suryakant and Justice

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ

ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಳ ವೈದ್ಯ ಇಂದು ವಿತರಿಸಿದರು.

0: ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1 ಕೋಟಿ 10 ಲಕ್ಷ ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದೆ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ರಿಂದ ಏನಾಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ, ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ, ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ಹೇಳ್ತಾರೆ, ಆಂತರಿಕ ಮತ್ತು ಬಾಹ್ಯ ಬದಲಾವಣೆ ಮಾಡ್ಕೊಳ್ಳೋಕೆ ಹೊರಟಾಗೆ ನನ್ನ ವೆಚ್ಚದಲ್ಲಿ ಅಷ್ಟೇ ಅಲ್ಲ, ನನ್ನ ಜೀವನ ಕ್ರಮದಲ್ಲೂ ಕೂಡ ಬದಲಿ ಆಗ್ತಾ ಹೋಯಿತು. ನಾನು ಅಂದ್ಕೊಂಡೆ ನನ್ನ ಆಹಾರದ ಬದಲಾವಣೆ ಮಾಡಿಕೊಳ್ಬೇಕು. ಶಾಖಾಹಾರ ಅಂತೂ ತೀರ್ಮಾನ ಆಗಿಬಿಟ್ಟಿತ್ತು. ಒಂದು ತೀರ್ಮಾನಕ್ಕೆ ಮಾಡಿದರು, ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಅವನು ಕೊಂದು ತಿನ್ನಬಾರ್ದು. ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಆದ್ದರಿಂದ ಮನುಷ್ಯರ ಕೆಲಸ ಇರೋದು ಪ್ರಾಣಿಗಳ ರಕ್ಷಣೆ ಮಾಡೋದೇ ಹೊರತಾಗಿ ಭಕ್ಷಣೆ ಮಾಡೋದಲ್ಲ. ಆದರೆ ಜನ ಕೆಲವು ಮೊಟ್ಟೆ ತಿಂತಿದ್ರಂತೆ. ಕೆಲವು ಹೇಳಿದ್ರಂತೆ ಮೊಟ್ಟೆ ಏನು ಅದು ಮಾಂಸಾಹಾರಿ ಅಲ್ಲ, ತಿನ್ಬಹುದು ಅಂತ. ಇವರು ಸಾಕಷ್ಟು ಸಲ ತಿಂದರು ಮೊಟ್ಟೆ.

ಅದೆಲ್ಲ ಹೇಳಿದ್ರಲ್ಲ ಅವರು. ವ್ಯಾವಹಾರಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ಖರ್ಚಿಂದು ಅಂತ ತೀರ್ಮಾನ ಆಗಿತ್ತು. ಹೋಟೆಲ್ಗಳಲ್ಲಿ ಶಾಖಾಹಾರಿಗಳು ಸಿಗ್ತಾ ಇದ್ರು. ಒಂದು ವಾರ ಪತ್ರಿಕೆ ನಡೆಸಿದ್ರಂತೆ ಸಂಘದವರೆಲ್ಲ ಸೇರಿಕೊಂಡು. ಇವರೇನು ಮಾಡಿದ್ರು ಗೊತ್ತಾ, ಮನೆಯಿಂದ ಬರುವಂಥ ಮಿಠಾಯಿ ಮಸಾಲೆ ಎಲ್ಲನೂ ತಿನ್ನೋದು ಬಿಟ್ಬಿಟ್ರು. ಮನಸ್ಸು ಬದಲಾಯಿಸ್ತು, ಮಸಾಲೆ ಆಸೆ ತಪ್ಪೋಯ್ತು. ಸಪ್ಪೆ ಆದಂಥ ರಿಚ್ಮಂಡ್ ಬಸ್ಲೆ ಸೊಪ್ಪು ನನಗೆ ಭಾಳ ಇಷ್ಟ ಆಯಿತು. ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದದ್ದು ಅಂದರೆ ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲಿಲ್ಲ, ಮನಸ್ಸಲ್ಲಿದೆ ಅಂತ ಗೊತ್ತಾಯಿತು. ಭಾಳ ದೊಡ್ಡ ಬದಲಾವಣೆ ಇದು, ನಮ್ಮೆಲ್ಲರಿಗೂ ಅಷ್ಟೇ. ಆರ್ಥಿಕ ದೃಷ್ಟಿಯಿಂದ ಚಹಾ ಕಾಫಿ ಶ್ರೀಮಂತರದ್ದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಚಹಾ ಕಾಫಿ ಪೂರ್ತಿಯಾಗಿಬಿಟ್ಟು ಅದ್ರ ಬದಲಾಗಿ ಕೋಕೋ ಕುಡಿಬೇಕು ಅಂತ. ಆ ಹೋಗ್ತಿರುವಂಥ ಹೋಟೆಲಲ್ಲಿ ಎರಡು ಭಾಗ ಆಯ್ತಂತೆ. ಒಂದು ಹೋಟೆಲಲ್ಲಿ ನಿಮಗೇನು ಬೇಕೋ ಖಾದ್ಯ ತೊಗೊಂಡು ಅವ್ಕೆ ಹಣ ಕೊಡಬೇಕು, ಇನ್ನೊಂದಕ್ಕೆ ಫಿಕ್ಸ್ ಆಗಿತ್ತು ರೇಟು ಇಷ್ಟೇ, ಶಿಲಿಂಗು ಎರಡು ಶಿಲಿಂಗು ಅಂತ ಕೊಡೋದು. ಶ್ರೀಮಂತರಿದ್ದವರೆಲ್ಲ ಅಲ್ಲಿ ಮೊದಲು ಹೋಗೋರು, ತಾವು ಆರ್ಡರ್ ಮಾಡಿ ತೊಗೊಳ್ಳೋಂಥದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಹೋದಾಗ ಒಂದು ಚೂರು ರೊಟ್ಟಿ, ಒಂದಿಷ್ಟು ಪಲ್ಯ ಎಲ್ಲ ಕೂಡ ಆರು ಪೆನಿ ಕೊಡ್ತಾ ಇದ್ರಂತೆ. ನಾನು ಅತ್ಯಂತ ಮಿತವ್ಯಯವಾದದ್ದನ್ನು ಆರಿಸ್ಕೊಂಡೆ ಅಂತ ಗಾಂಧಿ ನೆನಪು ಮಾಡ್ಕೋತಾರೆ. ಇನ್ನೊಂದು ಪ್ರಯೋಗ ಏನು ಮಾಡಿಕೊಂಡ್ರು ಅಂದರೆ ಹಾಲಿನೊಳಗೆ ಖರ್ಚು ಕಮ್ಮಿ ಮಾಡಬೇಕು, ಅಷ್ಟು ಗಟ್ಟಿ ಹಾಲು ನನಗೆ ಬೇಕಾಗಿಲ್ಲ ಅಂತ ಶುರು ಮಾಡಿದ್ರಂತೆ. ಆವಾಗ ಅನಿಸ್ತಂತೆ, ಆಕಳ ಹಾಲು ಮನುಷ್ಯನಿಗೆ ಭಾಳ ಭಾರ ಆಗುತ್ತೆ, ಮೇಕೆ ಹಾಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿರ್ಬೇಕು ಅವರಿಗೆ. ತಾಯಿ ಬೇರೆ ಹೇಳಿದ್ಲು ಮೊಟ್ಟೆ ತಿನ್ನಬೇಡ, ಮಾಂಸ ತಿನ್ನಬೇಡ ಅಂತ. ಮೊದಮೊದಲು ತಾನೇ ಸಮಾಧಾನ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆಂದ ಇದೆ ನೋಡಿದು. ಎಲ್ಲರ ಮನಸ್ಸಲ್ಲಾಗುವಂಥದ್ದು, ನಾವೇನೋ ತಪ್ಪು ಮಾಡಿದ್ದಕ್ಕೆ ಸಮರ್ಥನೆ ಕೊಂಡ್ಕೊಂಡು ಹೋಗ್ತೀವಿ, ಮೊಟ್ಟೆ ಅಲ್ವಾ ಅದೇನು ಜೀವ ಇಲ್ಲದ್ದು ಅಂತ. ಆದರೆ ತಾಯಿ ಮಾತಿನ ಹೇಳಿದೊಳಗೆ ಅವ್ರು ಹೇಳ್ತಾರೆ, ತಾಯಿ ಅಪೇಕ್ಷೆ ಪಟ್ಟದ್ದು ಜೀವ ಇರೋದನ್ನು ಯಾವುದೂ ತಿನ್ನಬೇಡ ಅಂತ ಹೇಳಿದ್ದು, ಪ್ರಾಣಿ ಜೀವ ಎನ್ನೋದು. ಆದ್ದರಿಂದ ನನಗನ್ನಿಸಿದ್ದು ಮಾತು ಮುಖ್ಯ ಅಲ್ಲ, ಮಾತಿನಿಂದಿರುವಂಥ ತತ್ವ ಮುಖ್ಯ ಅಂತ ಅನ್ನಿಸ್ತು. ಅವತ್ತು ಬಿಟ್ಟುಬಿಟ್ಟೆ ನಾನು ಪೂರ್ತಿ. ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡಿ ಕೇಳೋದು, ಇದರೊಳಗೇನಿದೆ ಇದರೊಳಗೇನಿದೆ ಅಂತ ಕೇಳಬೇಕಾಗ್ತಿತ್ತು. ಕೆಲವರು ಕಿರಿಕಿರಿ ಆಯಿತು, ಎಷ್ಟು ಸಲ ಕೇಳ್ತಾನೆ ಇವನು, ಇದರೊಳಗೆ ಮಾಂಸ ಇದೆಯಾ ಇದು ಬೊಟ್ಟೆ ಇದೆಯಾ ಅಂತ ಕೇಳ್ತಿದ್ದೆ. ಆಗ ನಾನೇನು ವಿಚಾರ ಮಾಡಿದೆ ಅಂದರೆ ಅವನ್ನೆಲ್ಲ ಕೇಳೋದೇ ಬೇಡ. ನಾನು ಪ್ರತಿಜ್ಞೆ ಮಾಡಿದ್ದೇನೆ, ವೃತ ಮಾಡೋದು ಮತ್ತು ಪ್ರತಿಜ್ಞೆಗಳನ್ನು ಮಾಡೋದ್ರ ಬಗ್ಗೆ ಒಂದು ಚೂರು ವಿಚಾರ ಸ್ಪಷ್ಟ ಮಾಡಬೇಕು ಅಂದ್ಕೊಂಡ್ರು. ವೃತ ಅಥವಾ ಪ್ರತಿಜ್ಞೆಯ ಅರ್ಥ ಏನು ಬೇಕಾದಷ್ಟು ಚರ್ಚೆ ಆಗ್ತದೆ ಜಗತ್ತೊಳಗೆ. ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ಆಗಿರಲಿ, ಜನ ಎಲ್ಲ ವರ್ಗದಲ್ಲೂ ಇದ್ದಾರೆ, ತಮ್ಮ ಬೇಕಾದ್ದನ್ನು ಬಳಸ್ಕೊಂಡು ಅವ್ರು ಹೇಳ್ತಾರೆ ಜಗತ್ತನ್ನು ಮತ್ತು ದೇವರಿಗಿಬ್ಬರಿಗೂ ಮೋಸ ಮಾಡ್ತಾರೆ ಅಂತ. ನಾನು ಬೇಕಾದದ್ದನ್ನು ಆರಿಸ್ಕೊಂಬಿಡೋದು ಇದೇ ಸರಿ ಅಂತ ಹೇಳಿ ತಮ್ಮನ್ನೂ ಮೋಸ ಮಾಡ್ಕೋತಾರೆ, ಜಗತ್ತಿಗೂ ಮೋಸ ಮಾಡ್ತಾರೆ, ದೇವರಿಗೂ ಮೋಸ ಮಾಡ್ತಾರೆ. ಒಂದೇ ಒಂದು ಸುವರ್ಣ ನಿಯಮ ಅಂದರೆ, ಯಾರು ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರೋ ಆ ಪ್ರತಿಜ್ಞೆಗೆ ಪ್ರಾಮಾಣಿಕವಾಗಿ ಯಾವ ಅರ್ಥವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ಅರ್ಥವನ್ನು ಅಂಗೀಕಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಎರಡು ಅರ್ಥ ಆಗುವ ಅವಕಾಶ ಇದ್ದಲ್ಲಿ ದುರ್ಬಲರಾದರೂ ವಾದವನ್ನು ಒಪ್ಪಬೇಕು. ಪ್ರಬಲರಾದವರು ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ, ಅವ್ರ ಅರ್ಥ ಇಟ್ಕೋಬೇಡಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇಂಗ್ಲೆಂಡ್ವರೆಗೆ ಇರೋ ತನಕನೂ ನಾನು ಅನುಸರಿಸಿದಂಥ ಪ್ರಯೋಗಗಳು ಮಿತವ್ಯಯಗಳು ಆರೋಗ್ಯ ದೃಷ್ಟಿಯಿಂದ ನಡೆಸಿದ್ದಾಗಿತ್ತು. ನಾನು ದಕ್ಷಿಣ ಆಫ್ರಿಕೆಗೆ ಹೋಗೋವರೆಗೂ ಅವನು ಧಾರ್ಮಿಕ ದೃಷ್ಟಿಯಿಂದ ನೋಡಿರಲಿಲ್ಲ ಅಂತ ನೆನೆಸ್ಕೋತಾರೆ. ಒಂದು ದಕ್ಷಿಣ ಆಫ್ರಿಕೆಗೆ ಹೋದಾಗ ಎಲ್ಲ ಪ್ರಯೋಗಗಳು ಕಠಿಣವಾದವು, ಅವುಗಳ ವಿಚಾರ ಮುಂದೆ ನೋಡೋಣಂತೆ. ಇಂಗ್ಲೆಂಡ್ನಲ್ಲಿರುವಾಗ ಅದರ ಬೀಜಾಂಕುರ ಆಗಿತ್ತು ಅಂತ ಬತ್ತಿಳ್ತಾರೆ. ಇನ್ನೊಂದು ಬಹುದೊಡ್ಡ ತೊಡಕು ಗಾಂಧೀಜಿಗೆ ಇಂಗ್ಲೆಂಡಲ್ಲಿದ್ದ ಕಂಡು ಬಂದದ್ದು ಅಂದರೆ ಮಾತಾಡೋದ್ರಲ್ಲಿ ಹೆದರಿಕೆ, ವಿಪರೀತ ಹೆದರಿಕೆ. ಈ ಶಾಖಾಹಾರಿ ಮಂಡಳಿಗೆ ಸೇರ್ತಿತ್ತಲ್ಲ, ಸಭೆ ಮುಗಿದ್ಮೇಲೆ ಯಾರಾದರೂ ಮಾತಾಡಬೇಕು ಅಂತಿರೋದು. ಓಲ್ಡ್ ಫೀಲ್ಡ್ ಅಂತ ಒಬ್ಬರು ಅಧ್ಯಕ್ಷರು, ಅದಕ್ಕೆ ಅವ್ರು ಹೇಳೋರಂತೆ, ನೀ ಯಾ ನನ್ನೊತ್ತಿಗೆ ಚೆನ್ನಾಗಿ ಮಾತಾಡ್ತೀಯಪ್ಪ, ನನ್ನ ಜೊತೆ ಕೂತಾಗ ಮಾತಾಡ್ತೀಯ, ಸಭೆಯಲ್ಲಿ ಮಾತಾಡೋಕ್ಕೆ ಏನು ತೊಂದರೆ ನಿನಗೆ, ತುಟಿನೇ ಬಿಚ್ಚೋದಿಲ್ಲಲ್ಲ, ನೀನೊಂದು ಗಂಡು ಜೇನಿದ್ದಂಗಿದ್ದೀಯಾ ಅಂತಿದ್ರಂತೆ. ಅದು ಅರ್ಥ ಆಯ್ತಂತೆ, ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆ ಎಂದಿರ್ತವೆ, ಗಂಡು ಜೇನು ಮಾತ್ರ ಶುದ್ಧ ಸೋಮಾರಿ, ಅದು ನೀನು ಸೋಮಾರಿ ಹಂಗೆ ಬಾಯಿ ಕಟ್ಕೊಂಡು ಕೂತಿದ್ಯಾ, ಕೂಡಬೇಡ ಅಂತ ಹೇಳ್ತಿದ್ರಂತೆ. ಇವರು ಧೈರ್ಯ ಮಾಡ್ತಿದ್ರು, ಬರ್ಕೊಂಡು ಹೋಗೋದು ಎಲ್ಲನೂ. ಒಂದ್ಸಲ ಅಂತೂ ಹೇಳ್ತಾರೆ, ಸಭೆಯಲ್ಲಿ ಆದಮೇಲೆ ಚರ್ಚೆ ಆದಾಗ ಇವ್ರು ಮಾತಾಡಬೇಕು ಅನ್ನಿಸ್ತು. ಇವ್ರ ಅಭಿಪ್ರಾಯ ಇಟ್ಕೊಂಡು ಅವರು ನಾಲ್ಕೈದು ಜನ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದಕ್ಕೇನು ಮಾಡಿದ್ದೆ, ನಾನು ಭಾಷಣ ಬರೆದಿಟ್ಕೊಂಡಿದ್ದೆ ಮೊದಲು, ಏನು ಹೇಳಬೇಕು ಅಂತ ವಿಚಾರ ಮಾಡಿಕೊಂಡಿದ್ದೆ, ಮೂರ್ನಾಲ್ಕು ಸಲ ರಿಹರ್ಸಲ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಗಾಂಧಿ ನೀನು ಮಾತಾಡು ಅಂದರು, ನನಗದನ್ನು ತೆಗೆದು ಓದೋ ಕೂಡ ಧೈರ್ಯ ಆಗಲಿಲ್ಲ. ಅಧ್ಯಕ್ಷರು ಯಾರ ಕಡೆಯಿಂದನೋ ಓದಿಸಿದರು, ಭಾಳ ಅಸಹ್ಯ ಅನಿಸ್ಬಿಡುತ್ತೆ ಅಧ್ಯಕ್ಷರಿಗೆ, ಅಲ್ಲಯ್ಯ ನೀ ಮಾತಾಡ್ತೀಯ ಅಂದ್ಬಿಟ್ಟೆ, ನನಗೂ ಅಪಮಾನ ಮಾಡಿದೆಲ್ಲ ನೀನು ಅಂತಂದ್ಬಿಟ್ರು. ಮುಂದೆ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಈ ಮುಖಹೇಡಿತನ ಇದೆಯಲ್ಲ, ಇಂಗ್ಲೆಂಡಲ್ಲಿ ಇರೋ ತನಕ ಇದ್ದೇ ಇತ್ತು. ಯಾರಾದರೂ ಮೂರ್ನಾಲ್ಕು ಜನ ಇದ್ದರೆ ಬಾಯಿ ತೆಗೆಯೋಕ್ಕೆ ಧೈರ್ಯ ಇಲ್ಲ. ಒಂದು ಸಲ ಮುಜುಮ್ದಾರ್

0: ಅಂತವ್ರ ಸ್ನೇಹಿತರು ಅವ್ರ ಜೊತೆ ವೆಂಟ್ನಾರ್ ಅನ್ನೋ ಜಾಗಕ್ಕೆ ಹೋದರು. ಅಲ್ಲಿ ಶಾಖಾಹಾರಿ ಕುಟುಂಬದಲ್ಲಿ ಉಳ್ಕೊಂಡಿದ್ರು. ಎಥಿಕ್ಸ್ ಆಫ್ ಡಯಟ್, ಅದ್ರ ಮೇಲೆ ಚರ್ಚೆ, ಪುಸ್ತಕದ ಬಗ್ಗೆ ಚರ್ಚೆ. ನೀವು ಮಾತಾಡಬೇಕು ಅಂತ ಕರೆದಿದ್ದರು ಇವ್ರನ್ನ. ಭಾಷಣ ಬರ್ಕೊಂಡು ಹೋದರೆ ಓದೋದೇನು ತಪ್ಪಲ್ಲ ಅಂತ ಅವ್ರು ಹೇಳಿದರು. ನೋಡಪ್ಪ ಬರ್ಕೊಂಬಂದು ಓದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ನಾನು ಭಾಷಣ ಬರ್ಕೊಂಡು ಹೋದೆ, ಓದಬೇಕು ಅಂತ ಎದ್ದು ನಿಂತ್ಕೊಂಡೆ, ಓದೋಕ್ಕಾಗಲೇ ಇಲ್ಲ. ಇರೋದೇ ಒಂದು ಭಾಷಣ ಒಂದು ಪುಟದಷ್ಟಿತ್ತು, ಆದರೆ ಕಣ್ಣು ಮಂಜಾಯಿತು, ನಡುಕ ಬಂತು. ಅದನ್ನು ಮುಜುಮ್ದಾರ್ ಕೈಯಲ್ಲಿ ಕೊಟ್ಟೆ, ಅವರೇ ಓದಿದರು. ಅವ್ರ ಸ್ವಂತ ಭಾಷಣ ಚೆನ್ನಾಗಿತ್ತು, ಶ್ರೋತೃಗಳು ಕೇಳ್ತಾರೆ, ಕರ್ತಾಡನ ಮಾಡಿದರು. ನನಗೆ ಮತ್ತೆ ನಾಚಿಕೆ ಆಯಿತು, ಇಷ್ಟು ಶಕ್ತಿ ಇದ್ದೇನಲ್ಲ ನಾನು, ಮಾತಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟೇ ಅಲ್ಲ, ಕೊನೆ ಸಲ ಇಂಗ್ಲೆಂಡಲ್ಲಿ ಬಹಿರಂಗ ಭಾಷಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಹಾಸ್ಯಾಸ್ಪದ ಆಗಿ ಹೋಯ್ತದು. ಇಂಗ್ಲೆಂಡ್ ಬಿಟ್ಟು ಬರುವಾಗ ಒಂದು ಶಾಖಾಹಾರಿ ಮಿತ್ರನ ಭೋಜನಕ್ಕೆ ಕರೆದಿದ್ರು, ಇವರೇ ಕರೆದಿದ್ದು. ಎಲ್ಲರೂ ಬಂದು ಚರ್ಚೆ ಆದಮೇಲೆ ಕೊನೆಗೆ ಒಂದು ಮೂರ್ನಾಲ್ಕು ಜನ ಭಾಷಣನೂ ಮಾಡಿದರು. ಕೊನೆ ಇವ್ರ ಭಾಷಣ ಸರದಿ ಬಂತು. ಎಚ್ಚರಿಕೆಯಿಂದ ನಾಲ್ಕಾರು ವಾಕ್ಯದ ಭಾಷಣ ಮಾತ್ರ ಸಿದ್ಧ ಮಾಡಿಕೊಂಡು ಹೋಗಿದ್ರು. ಆದರೆ ಮೊದಲನೇ ವಾಕ್ಯ ಹೇಳಿದ ತಕ್ಷಣ ಒಂದು ಮಾತು ಹೊರಡಲಿಲ್ಲ, ಎಲ್ಲ ನಿಂತು ಹೋಯ್ತು, ಮಾತೇ ನಿಂತು ಹೋಯ್ತು. ಅವ್ರು ನೆನಪಾಯ್ತಂಥವ್ರಿಗೆ ಇಂಗ್ಲೆಂಡಲ್ಲಿ ಎಡಿಸನ್ ಮಾತಾಡಿದ ಭಾಷಣ, ಅದ್ಭುತವಾದ ಭಾಷಣ, ಅದು ಮೊದಲನೇ ಭಾಷಣ. ಅವ್ರು ಹೇಳ್ತಾರಂತೆ, ಎಡಿಸನ್ ಮಾತಾಡ್ತಾ ಹೇಳಿದರು, ಐ ಕನ್ಸೀವ್ ಅಂದ್ರಂತೆ. ಅಂದರೆ ನನಗೆ ತೋರುವುದೇನೆಂದರೆ ಅಂತ. ಕನ್ಸೀವ್ ಅಂತ ಅನ್ನೋ ಅರ್ಥಕ್ಕೆ ಗರ್ಭಧಾರಣೆ ಅಂತೂ ಇದೆ. ಅದಕ್ಕೆ ಅವರಿದ್ದರಲ್ಲ ಇನ್ನೊಬ್ಬರು ಪಾರ್ಲಿಮೆಂಟೇರಿಯನ್ ಹೇಳಿದ್ರಂತೆ, ಈ ಗೃಹಸ್ಥ ಮೂರು ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನೇನೂ ಹೆರಲಿಲ್ಲ ಅಂತ. ಈ ಕನ್ಸೀವ್ಡ್ ಥ್ರೈಸ್ ಬಟ್ ಡಿಡ್ ನಾಟ್ ಬ್ರಿಂಗ್ ಫೋರ್ತ್ ಎನಿಥಿಂಗ್ ಅಂತ. ಅದನ್ನ ಇಟ್ಕೊಂಡು ಹೇಳಬೇಕು ಅಂತ ಹಾಸ್ಯವಾಗಿ ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿದ್ದಾರೆ. ಆದರೆ ಹೇಳ್ತಾರೆ, ಹಾಸ್ಯದ ಭಾಷಣ ಮಾಡೋಕ್ಕೆ ಹೋಗಿ ನಾನು ಹಾಸ್ಯಾಸ್ಪದ ಆಗಿಬಿಟ್ಟೆ, ಕೆಳಗೆ ಕೂತ್ಕೊಂಡ್ಬಿಟ್ಟೆ, ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂತ. ಅವ್ರು ನೆನೆಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ. ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೇ ನನ್ನ ಮುಖ ಹೇಳಿತನ ದೂರ ಆಯಿತು, ಆದರೂ ಅದನ್ನು ಪೂರ್ಣವಾಗಿ ಜಯಿಸೋಕ್ಕಾಗಲಿಲ್ಲ ನನಗೆ. ತಕ್ಷಣ ಆಗಿಂದಾಗೆ ಅಶುಭ ಭಾಷಣ ಮಾಡೋದಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಅದರಿಂದ ಸಾಧ್ಯವಾದ ಕಡೆ ಹೋದಾಗೆಲ್ಲ ಭಾಷಣ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದೆ, ಹಿಂದೆ ಕೂತ್ಕೊಂಡ್ಬಿಡ್ತಿದ್ದೆ ಮಾತಾಡೋಕ್ಕೆ ಅಂತ. ಈ ಸಂಕೋಚ ಪ್ರಕೃತಿ ನನಗೆ ಮೊದಲು ತುಂಬ ತೊಂದರೆ ಅನಿಸಿದ್ರು ಕೂಡ ಅದನ್ನು ಸಂತೋಷನೂ ಕೊಡ್ತು, ಯಾಕಂದರೆ ನನ್ನಲ್ಲಿ ಮಾತಿನ ಮಿತಿಯನ್ನು ಕಲಿಸ್ಕೊಡ್ತು. ಬಹಳ ಅದ್ಭುತ ಮಾತಿದು, ಯಾವಾಗಲೂ 10 ಮಾತಾಡುವಾಗ 4 ಮಾತಾಡಬೇಕು, ಜಾಸ್ತಿ ಮಾತಾಡ ತಪ್ಪಾಗತ್ತೆ. ಅದೆಷ್ಟು ಕೊಡ್ತು ಅಂದರೆ, ನನ್ನ ವಿಚಾರಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಅಭ್ಯಾಸ ನನಗೆ ಸ್ವಾಭಾವಿಕವಾಗಿ ಬಂದ್ಬಿಡ್ತು. ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ, ಒಂದು ಮಾತನ್ನು ಬರೀಲಿಲ್ಲ ಅನ್ನುವಂಥ ಪ್ರಶಸ್ತಿ ಪತ್ರವನ್ನು ನನಗೆ ನಾನು ಕೊಂಡ್ಕೊಂಡಿದ್ದೇನೆ ಬೇಕಾದಷ್ಟು ಸಲ ಅಂತಂತಾರೆ. ಸತ್ಯದ ಆರಾಧಕನಾಗಿದ್ದವನು ಮೌನವನ್ನು ಅವಲಂಬಿಸಬೇಕಾದದ್ದು ಅವಶ್ಯ. ತಿಳಿದೋ ಅತಿಶಯೋಕ್ತಿ ಬಂದ್ಬಿಡುತ್ತೆ ಮಾತು, ಸತ್ಯವನ್ನು ಮುಚ್ಚಿಡಬಾರ್ದು ಅನ್ನೋ ಮನುಷ್ಯ ಮಾತನ್ನು ತೂಕವಾಗಿ ಆಡಬೇಕು. ಸ್ವಲ್ಪ ಅವಕಾಶ ಕೊಡಿ ಮಾತಾಡೋಕೆ ಅಂತ ಕೇಳ್ತಾರೆ ಜನ, ಕೊಟ್ಟರೆ ನಿಲ್ಲಿಸೋದೇ ಇಲ್ಲ. ಅದು ನನಗೆ ಇಷ್ಟವೇ ಆಗಲಿಲ್ಲ ಜೀವನದಲ್ಲಿ. ಜನ ಒತ್ತಾಯ ಮಾಡಿದಾಗ ಒಂದೋ ಎರಡೋ ತೂಕದ ಮಾತನ್ನು ಹೇಳೋದು ನನಗೆ ಅಭ್ಯಾಸವಾಗಿ ಬಂತು. ಆದ್ದರಿಂದ ನನಗಿರುವಂಥ ಲಜ್ಜೆ ನಾಚಿಕೆ ಇತ್ತಲ್ಲ, ನನ್ನ ಜೀವನದಲ್ಲಿ ಗುರಾಣಿಯಾಗಿ ರಕ್ಷಣೆ ಮಾಡಿದೆ. ನನ್ನ ವಿಚಾರಗಳು ಪರಿಪಕ್ವವಾಗಿ ಸತ್ಯದ ಆರಾಧನೆಗೆ ಸರಿಯಾಗಿದ್ದಾವೆ ಅನ್ನೋ ಮಾತನ್ನು ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಎಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗುಡಿ ರಂಗಾಪುರ ಶ್ರೀಮಠವು ಬಡತನ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಪ್ರಾಯೋಜಕರು ಶ್ರೀ ಕೆರೆಗುಡಿ ರಂಗಾಪುರ ಶ್ರೀಮಠ. ಇನ್ನು ಅವಲೋಕನ ಸಂಜೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತಾಗಿ ಡಾ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಸಿರಿಗಂಧ 7:45. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 8:30 ಭಾರತದ ಘನತೆವಿತ್ತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75 ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿರುವ ಕುರಿತ ಬಾನುಲಿ ವರದಿ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ಪ್ರತಿಮಾ ಆತ್ರೇಯ ಹಾಡಿರುವ ಭಾವಗೀತೆಗಳು 9:15. 9:30 ಕರೆಂಟ್ ಅಫೇರ್ಸ್. ರಾತ್ರಿ 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನವಿದೆ. ಮೃದಂಗ ಸಹಕಾರ ಸೋಮಸ್ಕಂದನ್, ಘಟ ಆರ್ ಶ್ರೀಹರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಮನದ ಮಾತು,
2: ಜನಮನದ ಮಾತು,
1: ಸಂಘರ್ಷದ ಕೆಲವು ಕಥೆಗಳು,
2: ಯಶೋಗಾಥೆಗಳು,
1: ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು,
2: ನವ ಭಾರತದ ಭರವಸೆಗಳು.
1: ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು
2: ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ,
1: ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ
2: ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ.
1: ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್.
2: ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳ

0: ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8 ಗಂಟೆಗೆ ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ.
1: ತಪ್ಪದೆ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್.
0: ಮನ್ ಕಿ ಬಾತ್.
2: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದರೆ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಅಧಿಕಾರಿಗಳು ಅಷ್ಟೇ. ಇದ್ದೇ ಬೇರೆ, ಬಟ್ ಆದ್ರೆ ಸೋಷಿಯಲ್ ಮೀಡಿಯಾ ತೋರಿಸಿದ್ದೇ ಬೇರೆ ಅನ್ನೋ ತರ. ಸೊ ಇಲ್ಲಿ ಯಾವುದೇ ರೀತಿ ಗಲಭೆಗಳಿಗೆ ಒಂದೊಂದ್ಸರಿ ತಪ್ಪು ಮಾಹಿತಿ ಹಂಚೋದಾಗಿರ್ಬೋದು, ಜನರನ್ನು ಹಿಂಸೆಗೆ ಪ್ರೇರೇಪಿಸೋದು ಕೂಡ ಆಗಿರ್ಬೋದು. ಇನ್ನೊಂದು ಗುಂಪು ಮಾಡಿರೋ ಕೆಲಸನ ಸೋಷಿಯಲ್ ಮೀಡಿಯಾ ಬೇರೆ ತರ ತೋರಿಸೋ ಅಂತ ಇನ್ನೊಂದು ಬೇರೆ ಗುಂಪು ಬಂದು ಇನ್ನೊಂದಷ್ಟು ಜಗಳ ಮಾಡೋದು, ಇನ್ನೊಂದು ಗಲಭೆಯನ್ನ ಸೃಷ್ಟಿ ಮಾಡೋದು ಮಾಡ್ತಾರೆ.
4: ಈ ಗಲಭೆಯನ್ನ ನಿಯಂತ್ರಣ ಮಾಡಬೇಕಂದ್ರೆ ಪೊಲೀಸರು ಏನೇನು ಕ್ರಮ ತಗೋತಾರೆ?
3: ಈ ತರ ಸಂದರ್ಭದಲ್ಲಿ ಪೊಲೀಸರು ಗುಂಪನ್ನು ವಿಸರ್ಜಿಸಲು ಅಧಿಕಾರ ಹೊಂದಿರ್ತಾರೆ. ಸೊ ಲಾಠಿ ಚಾರ್ಜ್ ಅಥವಾ ಬಲ ಪ್ರಯೋಗ ಮಾಡಬಹುದು, ಅಗತ್ಯವಿದ್ದರೆ ಬಂಧನ ಕೂಡ ಮಾಡಬಹುದು. ಇವುಗಳು ಕಾನೂನಿನ ಪ್ರಕಾರ ಅನುಮತಿಯಲ್ಲಿರುತ್ತದೆ.
4: ತುಂಬಾ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯಾಗಿದೆ 3:07. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯೋರ್ಸ್.

ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ದಿನಗಳಲ್ಲಿ ಎಲ್ಲರೂ ಪ್ಯಾಷನ್ ಪ್ರೇಯರೇ ಅಲ್ವಾ? ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಉಡುಗೆ ತೊಡುಗೆಗಳ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತೀವಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಂತೂ ಈ ಉಡುಗೆ ತೊಡುಗೆ ವಿಚಾರ ಬಂತು ಅಂದರೆ ಒಂದು ಕೈ ಮೇಲೆ ಅನ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತಂದರೆ, ಇಂದಿನ ಹೊಂಬಿಸಿಲಿನಲ್ಲಿ ನಾವು ಭಾರತದ ವಿಭಿನ್ನ ರಾಜ್ಯಗಳ ಸಾಂಪ್ರದಾಯಿಕ ಉಡುಪುಗಳ ಬಗ್ಗೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪ್ರಶ್ನೆ ಕೇಳೋಕೆ ನಾನು ರೆಡಿಯಾಗಿದ್ದೀನಿ, ಉತ್ತರ ಕಳಿಸೋಕೆ ನೀವು ಕೂಡ ರೆಡಿಯಾಗಿದ್ದೀರಾ ಅಲ್ವಾ? ಉತ್ತರ ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಉತ್ತರದ ಜೊತೆ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ. ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ ನಮ್ಮ ಮೊದಲನೆಯ ಪ್ರಶ್ನೆಯ ಕಡೆಗೆ ಸಾಗೋಣ. ನಮ್ಮ ಪ್ರಶ್ನೆ ಹೀಗಿದೆ, ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಇರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನೆಂದು ಕರೆಯುತ್ತಾರೆ? ಜಮ್ಮು ಕಾಶ್ಮೀರದ ಮಹಿಳೆಯರು ಧರಿಸುವ ಉಡುಪು ಇದು, ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಒಂಥರ ವರ್ಕ್ ಇರುತ್ತಂತೆ, ಸಾಂಪ್ರದಾಯಿಕ ಉಡುಪಿನ ಹೆಸರೇನು? ಫೆರಾನ್, ಲೆಹೆಂಗಾ, ಮೇಕ್ಲಾ ಚಾದರ್, ನವಾರಿ. ಇನ್ನೊಮ್ಮೆ ಆಪ್ಷನ್ಸ್, ಫೆರಾನ್, ಲೆಹೆಂಗಾ, ಮೇಕಲಾ ಚಾದರ್, ನವಾರಿ. ನಿಮ್ಮ ಆಪ್ಷನ್ಸ್ ಹೀಗಿದೆ. ಉತ್ತರ ಕಳಿಸೋಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಂತೀನಿ. ಮೂಡಿ ಬರ್ತಾ ಇದೆ ಗೀತೆ, ಕೊಡಗಿನ ಕಾವೇರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಜಮ್ಮು ಕಾಶ್ಮೀರದ ಮಹಿಳೆಯರು ಚಳಿಯಿಂದ ರಕ್ಷಿಸಿಕೊಳ್ಳಲು ಧರಿಸುವ ಕುತ್ತಿಗೆಯ ಬಳಿ ಸುಂದರವಾದ ಕಸೂತಿ ಇರುವ ಉದ್ದನೆಯ ಸಾಂಪ್ರದಾಯಿಕ ಉಡುಪಿಗೆ ಏನಂತ ಕರೀತಾರೆ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಸುಧಾ ಬೂದಿಹಾಳ್ ಗಜಾನನ್ ಭಟ್ ಬೊಳನ್ಮಕ್ಕಿಯಿಂದ, ಹಾಗೆ ದೇವಕಿ ಬಾಬಾ ಕಲ್ಯಾಣ್ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಬಿಂದು ಪ್ರಕಾಶ್ ಹಾಗೆ ಉದಯ್ ಕರ್ಕೇರ್ ಉಡುಪಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ವೇದಾ ಶೆಟ್ಟಿ ಕಾಳವರದಿಂದ, ಹಾಗೆ ಧಾರವಾಡದಿಂದ ಗಾಯತ್ರಿ ಕಲಬುರಗಿಯಿಂದ, ದತ್ತು ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಹಾಗೆ ಹರಿಹರನ್ ವಿಜ್ಞಾನನಗರದಿಂದ, ಗೋಪಾಲಕೃಷ್ಣ ಗುತ್ತೂರು, ಹಾಗೆ ಗುರುರಾಜ್ ಸೋಮ್ಯಾಜಿ ಜ್ಞಾನ ಭಾರತಿಯಿಂದ, ಹಾಗೆ ಮಂಜುನಾಥ್ ಬೆಡಿಗೇರ್ ಮತ್ತು ಬಹಳಷ್ಟು ಜನ ಕೇಳುಗರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದಿರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಫೆರಾನ್ ಸಾಂಪ್ರದಾಯಿಕ ಉಡುಪು ಜಮ್ಮು ಕಾಶ್ಮೀರದ್ದು, ಇದಕ್ಕೆ ಫೆರಾನ್ ಅಂತ ಕರೀತಾರೆ. ಕಾಶ್ಮೀರದ ತೀವ್ರ ಚಳಿಯಿಂದ ರಕ್ಷಿಸಿಕೊಳ್ಳಲು ಅಲ್ಲಿನ ಮಹಿಳೆಯರು ಮತ್ತು ಪುರುಷರು ಧರಿಸುವ ಸಡಿಲವಾದ ಉದ್ದನೆಯ ಉಣ್ಣನೆಯ ಗೌನ್ ತರಹದ ಉಡುಪಿಗೆ ಫೆರಾನ್ ಅಂತ ಕರೀತಾರಂತೆ. ಮಹಿಳೆಯರು ಧರಿಸುವ ಫೆರಾನ್ಗಳ ಕುತ್ತಿಗೆ ಮತ್ತು ತೋಳಿನ ಭಾಗದಲ್ಲಿ ಜರಿ ಮತ್ತು ದಾರದ ಅತ್ಯಂತ ಸುಂದರವಾದ ಕರಕುಶಲ ಕಸೂತಿ ಕೆಲಸ ಮಾಡಿರ್ತಾರಂತೆ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು? ಅಸ್ಸಾಂನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಧರಿಸುವ, ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪದ ರೇಷ್ಮೆ ಉಡುಪಿನ ಹೆಸರೇನು ಅಂತ ನೀವು ನಮಗೆ ಸಂದೇಶ ಕಳಿಸ್ಬೇಕು. ಆಪ್ಷನ್ಸ್ ಇದೆ: ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ಕಾಂಜೀವರಂ, ಪಟೋಲಾ, ಮೇಖಲಾ ಚಾದರ್, ಬಾಂದನಿ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ. ಉತ್ತರ ಕಳುಹಿಸಬೇಕಾದ ವಾಟ್ಸಪ್ ಸಂಖ್ಯೆ ಕೂಡ ನಿಮಗೆ ಗೊತ್ತೇ ಇದೆ: 9480901013 9480901013. ಮೂಡಿ ಬರ್ತಾ ಇದೆ ಗಂಗಾ ಯಮುನಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ನೋಡಲು ಸೀರೆಯಂತೆಯೇ ಕಾಣುವ ಎರಡು ಭಾಗಗಳ ಅಪರೂಪವಾದ ರೇಷ್ಮೆ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತಾಗೆ ಶ್ರೀಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪೂಜಾ ದಾವಣಗೆರೆಯಿಂದ, ನಿತ್ಯ ನೆಲಮಂಗಲದಿಂದ, ಹಾಗೆ ದೇವಿ ಸಿಂಗ್, ಸರೋಜಾ ಸಿಂಗ್, ನೇತ್ರಾ ಕೆಂಗೇರಿ, ಪದ್ಮಶ್ರೀ ಕುಟುಂಬದವರು, ಹಾಗೆ ಸವಿತಾ, ಅಶೋಕ್, ಲಿಂಗಯ್ಯ ಮತ್ತೆ ಹಸನ್ ಸಾಬ್, ಸಿಂಧು ಇಂದರಗಿಯಿಂದ, ಶಿಯಾನ್ ಹರಿಹರದಿಂದ, ಈರಣ್ಣ ಮುದ್ನೂರ್ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಸೋಮಶೇಖರ್ ಕತಾರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ ಸರಿಯಾದ ಉತ್ತರ ಮೇಖಲಾ ಚಾದರ್. ಮೇಖಲಾ ಚಾದರ್ ಅಸ್ಸಾಂನ ಸಾಂಪ್ರದಾಯಿಕ ಉಡುಪು. ಇದು ಎರಡು ಮುಖ್ಯ ಭಾಗಗಳನ್ನ ಹೊಂದಿರುತ್ತಂತೆ. ಒಂದು ಲಂಗದಂತೆ ಸುತ್ತಿಕೊಳ್ಳುವ ಭಾಗವನ್ನ ಮೇಖಲಾ ಎಂದು ಕರೆದ್ರೆ, ಶಾಲಿನಂತೆ ಮೇಲ್ಭಾಗದಲ್ಲಿ ಧರಿಸುವ ಭಾಗವನ್ನ ಚಾದರ್ ಅಂತ ಕರೀತಾರಂತೆ. ಇದನ್ನ ಸಾಮಾನ್ಯವಾಗಿ ಅಸ್ಸಾಂನ ಪ್ರಸಿದ್ಧ ಮುಗಾ ಸಿಲ್ಕ್ಸ್ ನಿಂದ ತಯಾರಿಸ್ತಾರೆ. ಸರಿಯಾದ ಉತ್ತರ ನೀಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನಂತ ಕರೀತಾರೆ? ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013948090101013. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಸ್ವಸ್ತಿ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂತ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಮಹಾರಾಷ್ಟ್ರದ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಮತ್ತು ಲಾವಣಿ ನೃತ್ಯ ಮಾಡುವಾಗ ಧರಿಸುವ ವಿಶಿಷ್ಟವಾದ 9 ಗಜದ ಸೀರೆಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ನಮ್ದಾಗಿತ್ತು. ಉತ್ತರ ಕಳಿಸಿದವರು ನಳಿನಾ ಉಮೇಶ್, ರಮ್ಯಾ ಅರಿಶಿನಕುಂಟೆಯಿಂದ, ಶ್ರೀಮಂತ್ ಹೊಸಮನಿ, ಹಾಗೆ ರಘುನಾರಾಯಣ್, ದಿಲೀಪ್ ಕಲ್ಯಾಣ್ಕರ್, ಜಗದಾಂಬಿಕಾ ಹಂಸವೇಣಿ ಹಂಪಿಯಿಂದ, ಜಾಫರ್ ವಸೀಂ ಅಲಿ ಜಗಳೂರಿನಿಂದ, ಹಾಗೆ ಸಿ ಎನ್ ಲಕ್ಷ್ಮಣ್ ಮಲ್ಲೇಶ್ವರಂಯಿಂದ, ಮಂಜುನಾಥ್ ಬಡಿಗೇರ್ ಕನ್ನೋಳಿಯಿಂದ, ಗುರುರಾಜ್ ಕುಟುಂಬದವರು, ಹಾಗೆ ಶಾನ್ ಅಗಲ್ಕೆರ, ಸುಮನ್ ಸಮನ್ವಿತ್, ಹಾಗೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಮಂಜುಳಾ ಆದರ್ಶ ಸಂಸ್ಥೆಯಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸಂದೇಶವನ್ನು ಕಳಿಸಿದ್ದೀರಾ. ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ ನವಾರಿ ಸೀರೆ ಅಂತ ಕರೀತಾರೆ. ನವ ಎಂದರೆ 9. ಮರಾಠಿ ಸಂಸ್ಕೃತಿಯಲ್ಲಿ 9 ಗಜದ ಸೀರೆಗೆ ನವಾರಿ ಅಂತ ಕರೀತಾರಂತೆ. ಇದನ್ನು ಧರಿಸುವ ಶೈಲಿ ಧೋತಿಯನ್ನು ಹೋಲುತ್ತೆ. ಇದು ಮಹಿಳೆಯರಿಗೆ ಆರಾಮದಾಯಕವಾದಂತಹ ಚಲನೆಗೆ ಮತ್ತು ಯುದ್ಧ ಇತಿಹಾಸದ ದಿನಗಳಲ್ಲಿ ಕುದುರೆ ಸವಾರಿ ಮಾಡೋಕೆ ನೆರವಾಗ್ತಾ ಇತ್ತು. ಇದರೊಂದಿಗೆ ಮೂಗಿಗೆ ಧರಿಸುವ ಸಾಂಪ್ರದಾಯಿಕ ನಾಥ್ ಅಂದರೆ ಮುತ್ತಿನ ಮೂಗುತಿ ಅತ್ಯಂತ ಪ್ರಸಿದ್ಧವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನ ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ? ನೀವು ರಾಜ್ಯದ ಹೆಸರನ್ನ ಬರೆದು ನಮಗೆ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆ. ಅಮೃತ ವರ್ಷಿಣಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ಸಂಯೋಜನೆ ಇದೆ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಬಿಳಿ ಅಥವಾ ಕೆನೆ ಬಣ್ಣದ ಸೀರೆಗೆ ಹೊಳೆಯುವ ಚಿನ್ನದ ಬಣ್ಣದ ಜರಿ ಅಂಚು ಇರುವ ಕಸವು ಸೀರೆಯನ್ನು ಯಾವ ರಾಜ್ಯದ ಮಹಿಳೆಯರು ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸ್ತಾರೆ ಅಂತ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಸುಜಾತಾ ಗೋಪಾಲ್ ದೊಡ್ಡಬಳ್ಳಾಪುರದಿಂದ, ರಂಜಿತಾ ಪುತ್ತೂರು ಸುನಂದಾಸ್ ಕಂದಾಲೆ ಒಟ್ಟಿಂದ, ಹಾಗೆ ಗಾಯತ್ರಿ ಚಂದ್ರಶೇಖರ್, ಜಯರಾಮ್ ಟೈಲರ್ ಸಾಗರದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಹಾಗೆ ಶ್ವೇತಾ ಹೆಗಡೆ ವಿಜಯ

ಮಣಿಪುರದಿಂದ, ನುಂಕಪ್ಪ ಕಾಂಬಳೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಶ್ ನೂತನ್ ಆಸ್ಟ್ರೇಲಿಯಾದಿಂದ, ವೇದಾ ಶೆಟ್ಟಿ ಕಾಳವರದಿಂದ, ಹಾಗೇನೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲತಾ ದಿನೇಶ್ ಗಂಗಣ್ಣನಹಳ್ಳಿಯಿಂದ, ಹ್ಯಾಬಿಲ್ ರಾಘವೇಂದ್ರ, ಬಿ ಎಂ ವಿಶ್ವನಾಥ್, ಹಾಗೆ ಮಂಜುನಾಥ್ ಇಂದರಗಿ, ಮೀನಾಕ್ಷಿ ಎಂಟನೇ ಮೈಲಿಂದ, ಹಾಗೆ ನಂಬರ್ ಎಂಡಿಂಗ್ ವಿತ್ 2832 ಇವರ ಹೆಸರು ಬರೆದಿಲ್ಲ, ಉತ್ತರವನ್ನು ಸರಿಯಾಗಿ ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಅದಕ್ಕೂ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಕೇರಳ. ಕೇರಳದಲ್ಲಿ ಸಾಂಪ್ರದಾಯಿಕ ಉಡುಪಾದ ಕಸವು ಸೀರೆಯನ್ನು ಅಲ್ಲಿನ ಸರಳತೆ ಮತ್ತು ಕಸವು ಸೀರೆ ಅಲ್ಲಿನ ಸರಳತೆ ಮತ್ತು ಸೌಂದರ್ಯದ ಸಂಕೇತ ಆಗಿದೆ. ಓಣಂ ಹಬ್ಬ ಮತ್ತು ವಿಶು ಹಬ್ಬ ಹಾಗೂ ಮದುವೆ ಸಮಾರಂಭಗಳಲ್ಲಿ ಕೇರಳದ ಮಹಿಳೆಯರು ಮುಡಿಗೆ ಮಲ್ಲಿಗೆ ಹೂ ಮುಡಿದು ಈ ಬಿಳಿ ಚಿನ್ನದ ಬಣ್ಣದ ಸೀರೆಯನ್ನು ಧರಿಸಿ ಸಾಂಪ್ರದಾಯಿಕ ನೃತ್ಯವನ್ನು ಮಾಡ್ತಾರೆ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ನಮ್ಮ ಮುಂದಿನ ಪ್ರಶ್ನೆ ಹೀಗಿದೆ. ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕವಾದ ಉಡುಪಿನ ಹೆಸರೇನು? ತುಂಬಾ ಸರಳವಾದ ಪ್ರಶ್ನೆ. ಪ್ರಶ್ನೆ ಇನ್ನೊಮ್ಮೆ. ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು? ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಅಂಡಮಾನ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ

ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಮಯ ಆಗಿದೆ. 3:17 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಪ್ರಶ್ನೆಯನ್ನ ಕೇಳಿದ್ವಿ, ಗುಜರಾತ್ ಮತ್ತು ರಾಜಸ್ಥಾನದ ಮಹಿಳೆಯರು ನವರಾತ್ರಿ ಹಬ್ಬ ಹಾಗೂ ಡಾಂಡಿಯಾ ಆಡುವಾಗ ಧರಿಸುವ ಮಿರರ್ ವರ್ಕ್ ಮತ್ತು ಬಣ್ಣ ಬಣ್ಣದ ಮಣಿಗಳಿಂದ ಕೂಡಿದ ಅತ್ಯಂತ ಆಕರ್ಷಕ ಉಡುಪಿನ ಹೆಸರೇನು ಅಂತ ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ಇಂದುಮತಿ ಹರಿಹರದಿಂದ, ನೇತ್ರಾ ಕೆಂಗೇರಿಯಿಂದ, ಹಾಗೆ ವಾಣಿಶ್ರೀ ಉತ್ತರಹಳ್ಳಿಯಿಂದ, ವಾಸುಕಿ ಡೊಯಿಜೋಡೆ, ಹಾಗೆ ಗಿರೀಶ್ ಚಿತ್ರದುರ್ಗದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಕುಷ್ಟಗಿ, ಸುಮಿತ್ರಾ ಸಂಡೂರ್, ಗೋಪಾಲ್ ಕೃಷ್ಣ ಗುತ್ತೂರು, ಶ್ರುತಿ ಬಿಎಂ, ಹಾಗೆ ಚಿತ್ರದುರ್ಗದಿಂದ ಡಾಕ್ಟರ್ ರಾಜೇಶ್ ನಾಯಕ್, ಶಿವಮೊಗ್ಗದಿಂದ ಅರಕೇರಿಯಿಂದ ಪಂಡಿತ್ ಸಾರ್ವಾಡ್, ಹಾಗೆ ವರಲಕ್ಷ್ಮಿ, ಪೀಣ್ಯದಿಂದ ಉಷಾ ಪ್ರಕಾಶ್, ಹಾಗೇನೆ ಮತ್ತಷ್ಟು ಜನರ ಉತ್ತರ ಬಂದು ತಲುಪಿದೆ. ಪೂಜಾ ದಾವಣಗೆರೆಯಿಂದ, ಶ್ರೀಮಂತ್ ಹೊಸ್ಮನಿಯಿಂದ, ಹಾಗೆ ಬಿಂದು ಪ್ರಕಾಶ್, ಮಂಜುನಾಥ್ ಬಡಿಗೆ, ಮತ್ತೆ ಅನಿಲ್ ಕುಷ್ಟಗಿಯಿಂದ, ಸಿಂಧು, ಪದ್ಮಶ್ರೀ ಕುಟುಂಬದವರು, ಶ್ರವಂತ್, ಹಾಗೆ ಬಹಳಷ್ಟು ಜನ ಕೂಡ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಈರಣ್ಣ ಮುದನೂರ್, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ಸರಿಯಾದ ಉತ್ತರ ಘಾಗ್ರಾ ಚೋಲಿ ಅಥವಾ ಚನಿಯಾ ಚೋಲಿ. ರಾಜಸ್ಥಾನ್ ಮತ್ತು ಗುಜರಾತ್ನ ಸಂಸ್ಕೃತಿಯಲ್ಲಿ ಘಾಗ್ರಾ ಚೋಲಿಗೆ ವಿಶೇಷವಾದ ಸ್ಥಾನ ಇದೆ. ಸುತ್ತಳತೆ ಹೆಚ್ಚಿರುವ ಬಣ್ಣ ಬಣ್ಣದ ಲಂಗ, ಇದನ್ನ ಘಾಗ್ರಾ ಅಂತಾರೆ. ಕಸೂತಿ ಇರುವ ಬ್ಲೌಸ್ ಅನ್ನ ಚೋಲಿ ಅಂತ ಕರೀತಾರೆ, ಮತ್ತು ತಲೆಯ ಮೇಲೆ ಓಡ್ನಿ ಅಥವಾ ದುಪ್ಪಟ್ಟವನ್ನು ಧರಿಸ್ತಾರೆ. ನವರಾತ್ರಿಯ ಡಾಂಡಿಯಾ ಮತ್ತು ಗರ್ಭಾ ನೃತ್ಯದ ಸಮಯದಲ್ಲಿ ಈ ಉಡುಪು ಇಡೀ ವಾತಾವರಣಕ್ಕೆ

ರಂಗ್ ತರುತ್ತದೆ. ಕೇಳಿದ್ರಲ್ಲ ಕೇಳುಗರೆ, ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ಸೌಂದರ್ಯ ಅಡಗಿರೋದೇ ನಮ್ಮ ವಿಭಿನ್ನ ರಾಜ್ಯಗಳ ಉಡುಗೆ ತೊಡುಗೆಗಳಲ್ಲಿ. ಉಡುಗೆಯಲ್ಲಿ ವೈವಿಧ್ಯತೆ ಇದ್ರೂ ಕೂಡ ನಾವೆಲ್ಲರೂ ಭಾರತೀಯರು ಎನ್ನುವ ಹೆಮ್ಮೆ ನಮ್ಮದು ಅಲ್ವಾ? ಸರಿಯಾದ ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗ ಸಮಯ ಆಗಿದೆ ಸರಿಯಾಗಿ 3:52:57 ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ. ಇಂದಿನ ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳು, ಮಾಹಿತಿ ಹಾಗೂ ಹಾಡುಗಳು ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಬಂದಿದೆ. 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ.

ಮಾಹಿತಿ ಹಾಗೂ ಹಾಡುಗಳು ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹೊಂಬಿಸಲು ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಬಂದಿದೆ. 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಮೂಡಿ ಬರ್ತಾ ಇದೆ ಓ ಪ್ರೇಮವೇ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ರವಿಚಂದ್ರನ್ ಅವರ ರಾಗ ಸಂಯೋಜನೆ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಕೇಳ್ತಾ ಇದ್ದೀರಿ ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೇನ್ಬೋ ಕಂಪನಾಂಕ 101.3 ಮ್ಯೂಸಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 4:02:19. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ವಿಸ್ಮಯ ಜಗತ್ತಿನಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಜಗತ್ತಿನ ಯಾವ ಕುತೂಹಲಕರವಾದ ಸಂಗತಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದೆ, ಇದ್ರೆ ಜೊತೆಯಾಗಿರಿ. ಇದು ಬೆಂಗಳೂರು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:13. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ನಾವು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್ ಗುಹೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಇದು ಭಾರತದ ಅತ್ಯಂತ ನಿಗೂಢವಾದ ಮತ್ತು ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಸೋನ್ ಭಂಡಾರ ಅಂದರೆ ಕನ್ನಡದಲ್ಲಿ ಚಿನ್ನದ ಭಂಡಾರ ಅಥವಾ ಚಿನ್ನದ ಖಜಾನೆ ಅಂತ ಅರ್ಥ. ಇಲ್ಲಿ ಭಾರೀ ಪ್ರಮಾಣದ ಚಿನ್ನ ಮತ್ತು ರಹಸ್ಯವಾದ ನಿಧಿ ಅಡಗಿದೆ ಎಂದು ಬಲವಾದ ನಂಬಿಕೆ ಇರೋದ್ರಿಂದ ಈ ಹೆಸರು ಬಂದಿದ್ಯಂತೆ. ವೈಭಾರ ಬೆಟ್ಟದ ತಪ್ಪಲಿನಲ್ಲಿ ಕಲ್ಲಿನಿಂದ ಕೆತ್ತಲಾದ ಎರಡು ಕೃತಕ ಗುಹೆಗಳ ಮಧ್ಯೆ ಇದು ಇದೆ. ಇವು ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹೆಗಳು. ಜೈನ ಸನ್ಯಾಸಿಗಳು ಇಲ್ಲಿ ಬಂದು ವಾಸಿಸ್ತಾ ಇದ್ರು ಮತ್ತು ಧ್ಯಾನ ಮಾಡ್ತಾ ಇದ್ರಂತೆ. ಗುಹೆಯ ಒಳಗಡೆ ಜೈನ ತೀರ್ಥಂಕರರ ಸುಂದರವಾದ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಎರಡು ಗೀತೆಗಳ ನಂತರ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಸೂರ್ಯವಂಶ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ, ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ವಿ ರವಿಚಂದ್ರನ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದ ಸ್ನೇಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ.

0: Akashvani FM Rainbow 101.3 MHz Musically yours.
1: ಸಮಯ ಆಗಿದೆ 4:25. ವಿಸ್ಮಯ ಜಗತ್ತಿನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರ್ ಅಂದರೆ ಚಿನ್ನದ ಭಂಡಾರ, ಚಿನ್ನದ ಖಜಾನೆಯ ಬಗ್ಗೆ ಅಂದರೆ ಮಾತಾಡ್ತಾ ಇದ್ವಿ. ಸೋನ್ ಭಂಡಾರ್ ಅನ್ನೋದು ಅದರ ಹೆಸರು. ಈ ಗುಹೆ ಪ್ರವಾಸಿಗರನ್ನ ಆಕರ್ಷಿಸೋಕೆ ಮುಖ್ಯ ಕಾರಣ ಅದರ ಸುತ್ತಲಿರುವ ನಿಧಿಯ ಕಥೆಗಳಂತೆ. ಮಗಧ ಸಾಮ್ರಾಜ್ಯದ ಪ್ರಸಿದ್ಧ ರಾಜನಾದ ಬಿಂಬಿಸಾರನು ತನ್ನ ಅಪಾರವಾದ ಚಿನ್ನ ಮತ್ತು ರಹಸ್ಯ ನಿಧಿಯನ್ನ ಶತ್ರುಗಳಿಂದ ರಕ್ಷಿಸೋಕೆ ಈ ಗುಹೆಯಲ್ಲಿ ಬಚ್ಚಿಟ್ಟಿದ್ದ ಅಂತ ನಂಬಲಾಗಿದೆ. ಗುಹೆಯ ಒಳಗಡೆ ಒಂದು ದೊಡ್ಡ ಕಲ್ಲಿನ ಗೋಡೆ ಇದೆಯಂತೆ. ಇದರ ಹಿಂದೆ ಚಿನ್ನದ ಖಜಾನೆ ಇದೆ ಅಂತ ಹೇಳ್ತಾರೆ. ಗುಹೆಯ ಗೋಡೆಯ ಬಾಗಿಲನ್ನ ತೆರೆಯೋಕೆ ವಿಶಿಷ್ಟವಾದ ಶಂಖ ಲಿಪಿಯಲ್ಲಿ ಕೆಲವು ಮಂತ್ರಗಳನ್ನ ಕೆತ್ತಿದಾರಂತೆ. ಯಾರಾದರೂ ಈ ಲಿಪಿಯನ್ನ ಸರಿಯಾಗಿ ಓದಿ ಮಂತ್ರವನ್ನ ಪಠಿಸಿದ್ರೆ ಆ ಕಲ್ಲಿನ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ಇಂದಿಗೂ ಆ ಲಿಪಿಯನ್ನ ಯಾರಿಂದಲೂ ಸಂಪೂರ್ಣವಾಗಿ ಡಿಕೋಡ್ ಮಾಡೋಕೆ ಸಾಧ್ಯ ಆಗಿಲ್ಲ. ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ದಾಗ ಈ ಗುಹೆಯೊಳಗಿನ ನಿಧಿಯ ಕಥೆಯನ್ನ ಕೇಳಿ ಅದನ್ನ ಲೂಟಿ ಮಾಡೋಕೆ ಪ್ರಯತ್ನ ಪಟ್ರಂತೆ. ಕಲ್ಲಿನ ಬಾಗ್ಲನ್ನ ಒಡೆಯೋಕೆ ಫಿರಂಗಿ ಮೂಲಕ ಗುಂಡಿನ ದಾಳಿಯನ್ನ ಕೂಡ ನಡೆಸಿದ್ರು. ಹಾಗಾದ್ರೆ ಆ ಗುಂಡಿನ ದಾಳಿಗೆ ಗುಹೆಯ ಬಾಗಿಲು ಓಪನ್ ಆಯ್ತಾ? ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ ಈ ಗೀತೆಗಳ ನಂತರ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಬಿಹಾರದ ರಾಜಗೀರ್ ಗುಹೆಯಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಗುಹೆಯ ಬಾಗಿಲನ್ನು ತೆರೆಯೋಕ್ಕೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದ್ರೂ ಕೂಡ ಬಾಗಿಲು ಒಡೆಯುವ ಬದಲು ಫಿರಂಗಿ ಗುಂಡು ತಗಲಿ ಅಲ್ಲಿ ಕೇವಲ ಒಂದು ಗುರುತು ಮಾತ್ರ ಉಳಿದುಕೊಂಡಿತು. ಆ ಗುರುತನ್ನು ಇಂದಿಗೂ ಕೂಡ ಗುಹೆಯ ಗೋಡೆಯ ಮೇಲೆ ನಾವು ನೋಡಬಹುದು. ಬ್ರಿಟಿಷರು ಕೂಡ ನಿಧಿಯನ್ನು ಹೊರಗೆ ತೆಗೆಯೋಕೆ ಸಾಧ್ಯ ಆಗದೆ ತಮ್ಮ ಸೋಲನ್ನು ಒಪ್ಕೊಬಿಡ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಸೋನ್ ಭಂಡಾರವು ಕೇವಲ ಒಂದು ಕಲ್ಲಿನ ಗುಹೆಯಲ್ಲ, ಇದು ಜೈನ ಧರ್ಮದ ಪವಿತ್ರ ಧ್ಯಾನ ಕೇಂದ್ರ ಹಾಗೂ ಇಂದಿಗೂ ವಿಜ್ಞಾನಿಗಳಿಗೆ ಮತ್ತು ಇತಿಹಾಸಕಾರರಿಗೆ ಸವಾಲಾಗಿ ಉಳಿದಿರುವಂಥ ಒಂದು ನಿಗೂಢ ನಿಧಿ.

0: ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
0: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

ಎಪ್ಪತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಬಿಹಾರದ ರಾಜಗೀರ್ನಲ್ಲಿರುವ ಸೋನ್ ಭಂಡಾರದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ವಿ. ಸಮಯ ಆಗಿದೆ 4:50.55. ವಿಸ್ಮಯ ಜಗತ್ತಿನ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತು ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಬಂದಾಯಿತು. ನಿಮ್ಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಹಾಗೂ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 5:20. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ. ಈ ವೇಳೆಯ ಕಾರ್ಯಕ್ರಮ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಚಿತ್ರಗೀತೆಗಳನ್ನು ಕೇಳಬಹುದು.
1: ವಿಜಯಪುರದ ಸುಪ್ರಸಿದ್ಧ ಎನ್ಐ ಮೊಗ್ಲಿ ಸಮೂಹ ಇವರ ಅಂಗಡಿಯಾದ ಎಸ್ ಮೊಗ್ಲಿ ಡ್ರೆಸ್ಸಸ್ ಇವರು
2: ಸೈನಿಕ ಸ್ಕೂಲ್ ವಿಜಯಪುರ ಈ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಪಡೆಯುವಾಗ ಬೇಕಾಗುವ ಎಲ್ಲ ಯೂನಿಫಾರ್ಮ್ಗಳು
1: ಹಾಗೂ ಸಂಬಂಧಪಟ್ಟ ಇತರೆ ವಸ್ತುಗಳು ಲಭ್ಯವಿರುತ್ತವೆ.
2: ಸಮವಸ್ತ್ರಗಳನ್ನು ಖರೀದಿಸಲು ಬೇಗನೆ ಬನ್ನಿರಿ.
1: ಸ್ಥಳ: ಎಸ್ ಮೊಗ್ಲಿ ಡ್ರೆಸ್ಸಸ್, ಬಸವೇಶ್ವರ ರೋಡ್, ಸರಾಫ್ ಬಜಾರ್, ವಿಜಯಪುರ.
2: ಮೊಬೈಲ್ ಸಂಖ್ಯೆ 9620127000.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ? ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
9: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಈಗ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇದೆ.
10: ಬಾಣಗಳು
11: ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ ಚಿಂಕ್ರ

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-4233
5: ಸ್ನೇಹಿತರ ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ವಂಶಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರು

ಕೇಳಿ ಕಥೆ ಉತ್ತರಾಧಿಕಾರಿ. ಯಾಕೋ ಪೂರ್ತಿ ಖಾಲಿಯಾಗಿ ಬಿಟ್ಟಿದ್ದೇನೆ ಅನಿಸುತ್ತಿದೆ. ಮಗು ಚೀಪಿ ಬಿಟ್ಟ ಐಸ್ ಕ್ಯಾಂಡಿಯ ಕಡ್ಡಿಯ ಹಾಗೆ ಸುಸ್ತು. ದೇಹದ ನೋವಿಗಿಂತಲೂ ಕಾಡುವ ಮನಸ್ಸಿನ ಆಯಾಸ. ಯಾರೂ ಇಲ್ಲದಿರುವ ಜಾಗದಲ್ಲಿ ಸುಮ್ಮನೆ ಒಂದಿಷ್ಟು ದಿನ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳುವ ಆಸೆ ತೀವ್ರವಾಗಿ ಕಾಡುತ್ತಿದ್ದ ದಿನಗಳು ನೆನಪಾದವು. ಇದ್ದು ವಿಶ್ರಾಂತಿ ಪಡೆಯುವುದಕ್ಕಿಂತ ಅದರ ಕನಸು ಕಾಣುತ್ತಾ ಕೆಲಸ ಮಾಡುತ್ತಾ ಇರುವುದು ಮಾತ್ರ ನನ್ನಂಥವರಿಗೆ ಸಾಧ್ಯ ಎಂದು ಗೊತ್ತಾಗಿ ಹೋಗಿದೆ. ಈ ಒಂದು ತಿಂಗಳ ಅವಧಿಯಲ್ಲಿ ಯಾವುದೋ ಕೋಮುಗಲಭೆಯ ಪ್ರದೇಶವನ್ನು ಭೇಟಿ ಮಾಡಿ ಮನೆಗೆ ವಾಪಸ್ಸಾಗಿದ್ದಷ್ಟೆ. ಮಹಡಿಯ ಮೇಲಿನ ನನ್ನ ಪರ್ಸನಲ್ ಲೈಬ್ರರಿಯಿಂದ ಏನೋ ತುರ್ತಾಗಿ ಮಾಹಿತಿ ಬೇಕೆಂದು ನಾಲ್ಕೆಂಟು ಮೆಟ್ಟಲು ಹತ್ತುತ್ತಿದ್ದದ್ದು ಮಾತ್ರ ನೆನಪಿದೆ. ಪ್ರಯಾಣದ ಆಯಾಸದಿಂದ ತಲೆ ತಿರುಗುತ್ತಿತ್ತೋ ಏನೋ ಗೊತ್ತಿಲ್ಲ, ಜೋಲಿ ತಪ್ಪಿದಂತಾಯಿತು. ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ನಗರದ ಅತಿ ಪ್ರತಿಷ್ಠಿತ ದವಾಖಾನೆಯಲ್ಲಿ ನೀವು ಶ್ರೀಮಂತರಾದಷ್ಟು ಹೆಚ್ಚಿನ ಪರೀಕ್ಷೆಗಳಿಗೆ ಒಳಪಡಬೇಕಾದ ಜಾಗದಲ್ಲಿ ಸ್ಲಿಪ್ ಡಿಸ್ಕ್ ಇರಬಹುದೆಂದರು ಮೊದಲು. ಒಂದೆರಡು ತಿಂಗಳು ವಿಶ್ರಾಂತಿಯ ನಂತರ ಕ್ರಿಯಾಶೀಲನಾಗುವ ನಿರೀಕ್ಷೆಯಲ್ಲಿ ಖುಷಿಯಾಗಿದ್ದೆ. ವಾರದ ನಂತರ ವೈದ್ಯರು ಸಿಡಿಸಿದರು ಆಸ್ಟಿಯೋಪೋರೋಸಿಸ್ ಅದೇ ಇರಬೇಕು ಎಂದು. ಬಾಂಬಿನಂತ ಹೆಸರನ್ನುವ ಶಬ್ದ ಅರ್ಥವಾಗಲಿಲ್ಲ, ಆದರೆ ನನ್ನ ಭವಿಷ್ಯ ಅರ್ಥವಾಯಿತು. ನಾನು ನಡೆದಾಡುವ ಶಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೆ. ಆ ಆಘಾತದಿಂದ ನನ್ನ ಮೆದುಳು ಘಾಸಿಯಾಗದೇ ಇರದಿದ್ದು ನನ್ನ ಪುಣ್ಯ. ಕೈ ಚಾಚಿದಾಗ ಕಾಲಿಂಗ್ ಬೆಲ್ ತಾಗಿತು. ಸರ್ ಎನ್ನುತ್ತಾ ಬಂದಳು ಬಿಳಿ ಬಣ್ಣದ ಸೀರೆಯುಟ್ಟ ಬಿಳಿ ನರ್ಸ್. ಬೇಡದಿದ್ದರೂ ನೀರು ಕೇಳಿದೆ, ಕೊಟ್ಟಳು. ಸಣ್ಣಕ್ಕೆ ಕತ್ತರಿಸಿದ ಸ್ವಚ್ಛ ಉಗುರುಗಳು, ಆರೋಗ್ಯವಂತ ಕೈಗಳು, ಚಿಕ್ಕ ಚೌಕುಳಿ ಕರ್ಚೀಪಿನಿಂದ

ಬಾಯಿ ಒರೆಸಿ ಇನ್ನೇನು ಬೇಕಿದ್ರೆ ಕೇಳಿ ಎಂದು ಗೌರವದಿಂದ ನಕ್ಕು ಹೋದಳು. ಇಲ್ಲಿಗೆ ಬಂದ ಮೇಲೆ ಬರೀ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ, ಆಡಿಲ್ಲ. ಅಪ್ಪಾಜಿಗೆ ಡಾಕ್ಟರು ಬೆಡ್ ರೆಸ್ಟು ಹೇಳಿದ್ದಾರೆ, ಯಾರೋ ಭೇಟಿ ಮಾಡುವಂತಿಲ್ಲ ಎಂದು ಗೌತಮ್ ಹೇಳಿಬಿಟ್ಟಿದ್ದಾನೆ. ನನಗೂ ಬಾಯಿಗೆ ವಿಶ್ರಾಂತಿ ಕೊಟ್ಟರೆ ಮನಸ್ಸು ರೆಸ್ಟ್ಲೆಸ್ ಆಗುತ್ತದೆ. ಮನಸ್ಸಿಗೆ ರೆಸ್ಟ್ ಸಿಗುವುದು ಬಾಯಿಗೆ ಬಾಯಿ ಬಿಡುವುದಿಲ್ಲದಿದ್ದಾಗ ಮಾತ್ರ. ಅದು 60 ಈ ವಯಸ್ಸಿನಲ್ಲಿ ಎನ್ನುವುದು ಯಾರಿಗೆ ಗೊತ್ತಿರದ ಸಂಗತಿಯಲ್ಲವೇ? ಆದರೆ ನಾನು ಎಲ್ಲರೊಂದಿಗೆ ಕೆಲವನ್ನು ಹೇಳಿಕೊಳ್ಳುವುದನ್ನು ಬಿಟ್ಟು ಎಲ್ಲರೊಂದಿಗೆ ಎಲ್ಲವನ್ನು ಒದರಿ ಬಿಡುತ್ತಿದ್ದೇನೆಂದು ಗೌತಮನೇ ಸಿಟ್ಟಿನ ಭರದಲ್ಲಿ ಪ್ರಯೋಗಿಸಿದ ಪದ. ಈ ಮುನ್ನೆಚ್ಚರಿಕೆ ಕಟ್ಟೆಚ್ಚರ ಬೆರಳು ತೋರಿಸಿದರೆ ಇಡೀ ತೋಳನ್ನೇ ತಿಂದು ಬಿಡುವ ಈ ಹಾಳು ಪತ್ರಕರ್ತರೆದುರು ಏನನ್ನಾದರೂ ಹೇಳಿ ಅವರು ಇನ್ನೇನಾದರೂ ಬರೆದು ತೊಂದರೆಯಾಗಬಹುದೆಂದು ಅವನ ಚಿಂತೆ. ಸಹಜವಾದದ್ದೆ ಬಿಡಿ, ಹತ್ತಿರ 40 ವರ್ಷದ ದೀರ್ಘ ರಾಜಕೀಯ ಜೀವನದಲ್ಲಿ ಆಲದಂತೆ ಬೆಳೆದು ಬಿಟ್ಟೆ ನಾನು. ನನ್ನ ನೆರಳಿನಲ್ಲಿ ಎಂಥವರು ಕೂತು ದಣಿವಾರಿಸಿಕೊಂಡರು, ಕೊಂಬೆ ಕಡಿದು ಉಪಯೋಗಿಸಿಕೊಂಡರು, ಅಂಗಡಿ ಇಟ್ಟು ವ್ಯಾಪಾರ ಮಾಡಿಕೊಂಡರು. ಆದರೆ ಹತ್ತಿರ ಯಾವ ಗಿಡವೂ ಚಿಗುರಲು ನಾನು ಬಿಡಲಿಲ್ಲ, ಸ್ವಂತ ನನ್ನದೇ ಕುಡಿಯನ್ನು ಕೂಡ. ಅವತ್ತು ಗೌತಮ್ ಊರಿಗೆ ಬಂದಿದ್ದ. ಊಟಿಯ ರೆಸಿಡೆನ್ಸಿ ಶಾಲೆಯಿಂದ ಲಕ್ಷ್ಮಿಯ 100 ಕೋರಿಕೆಯ ನಡುವೆಯೂ ಅವನನ್ನು ಬೆಂಗಳೂರಿನಲ್ಲಿ ಇರಿಸಿಕೊಳ್ಳಲು ಒಪ್ಪಿರಲಿಲ್ಲ ನಾನು. ಯಾರೋ ಕೇಳಿದ್ದರು, ದೊಡ್ಡವನಾದ ಮೇಲೆ ಏನಾಗ್ತೀಯಾ ಅಂತ. ಅದಕ್ಕೆ ಅವನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದಿದ್ದಕ್ಕೆ ಫಟಾರನೆ ಕೆನ್ನೆಯ ಮೇಲೆ ಬಿಗಿದಿದ್ದೆ. ನನ್ನನ್ನು ಯಾರೊಂದಿಗೂ ಮಾತನಾಡಬಾರದೆಂದು ರಿಜಿಸ್ಟರ್ ಮಾಡುವಾಗ ಅವನ ಕೈ ಕೆನ್ನೆ ಸವರಿಕೊಳ್ಳುತ್ತಿತ್ತು. ಇರಲಿಕ್ಕಿಲ್ಲ, ಬರೀ ನನ್ನ ಭ್ರಮೆ ಇರಬಹುದು. ಗೌತಮ್ ನನ್ನ ನಿರೀಕ್ಷೆಗೆ ತಕ್ಕಂತೆಯೇ ಓದಿದ, ಇಂಜಿನಿಯರಿಂಗ್ ಮುಗಿಸಿದ, ದೆಹಲಿಯ IAS ಕೋಚಿಂಗ್ ಸೇರಿದ, ಆ ಯುದ್ಧದಲ್ಲಿ ಗೆದ್ದನೂ ಕೂಡ. ಗೆಲ್ಲುತ್ತಲೇ ನನ್ನಿಂದ ದೂರವಾಗುತ್ತಾ ನಡೆದ. ಏಕೋ ಬೆನ್ನು ಸಿಡಿಯುತ್ತಿದೆ, ನರ್ಸನ್ನು ಕರೆದರೆ ಪೇನ್ ಕಿಲ್ಲರ್ ಕೊಡುತ್ತಾಳೆ, ಬೇಡವೆನಿಸಿತು. ಗೌತಮ್ ಪುಟ್ಟ ಮಗ, ಪುಟ್ಟ ಹೆಸರು ಗೌತಮ್ ಪ್ರಜ್ವಲ್. ಬುದ್ಧನಂತೆ ಶಾಂತವಾಗಿ ಪ್ರಜ್ವಲಿಸುವ ವ್ಯಕ್ತಿತ್ವ ಅವನದಾಗಲೆಂದು ಆಸೆ. ಹೆಸರಿಡಲು ಬಂದವರೆಲ್ಲ ಶ್ಲಾಘಿಸಿದರು. ನಿಮ್ಮ ಹೆಸರನ್ನು ಬೆಳೆಸಿ ಪ್ರಜ್ವಲಿಸಲಿ ಈ ಹುಡುಗ ಎಂದು ಹಾರೈಸಿದರು. ಆರತಿಗೊಬ್ಬ ಮಗಳು ಎಂಬ ಹಿರಿಯ ಹೆಂಗಸರ ಮಾತನ್ನು ತುಟಿಯಂಚಿನಲ್ಲಿಯೇ ನಕ್ಕು ಸ್ವೀಕರಿಸಿದ್ದೆ. ಅದಾದ 4 ತಿಂಗಳಿಗೆ ಆಸ್ಪತ್ರೆಯೊಂದರಲ್ಲಿ ನನಗೆ ಮಕ್ಕಳಾಗದಂತೆ ಮಾಡಿಕೊಂಡೆ, ಸ್ವಂತ ಲಕ್ಷ್ಮಿಗೂ ಗೊತ್ತಿಲ್ಲದಂತೆ. ಆಗ ನಾನಿನ್ನೂ MLA ಮಾತ್ರ ಆಗಿದ್ದೆ. ಹೆಚ್ಚು ಮಕ್ಕಳು ಹೆಚ್ಚು ಕಿರಿಕಿರಿ, ಮಕ್ಕಳೇ ಇಲ್ಲದಿದ್ದರೆ ಕಿರಿಕಿರಿಯೇ ಇಲ್ಲವಲ್ಲ ಎಂದು ಒಳಮನಸ್ಸು ವ್ಯಂಗವಾಡಿತ್ತು. ಬಂಜೆ ಎಂಬ ಉರಿಗಣ್ಣು ಲಕ್ಷ್ಮಿಯನ್ನು ಸುಡುವುದಕ್ಕಿಂತ ಕನಿಕರದ ಅನುಮಾನದ ಚೂಪು ಈಟಿ ನನ್ನನ್ನು ಹಿರಿಯುವುದು ಬೇಕಿರದ ಸ್ವಾರ್ಥದಿಂದ ಮಾತ್ರವೇ ಗೌತಮ್ ಹುಟ್ಟಿದ್ದು. ನನ್ನ ಮನೆ ನೆನಪಾಗುತ್ತಿದೆ. ಅಲ್ಲಿ ಲಕ್ಷ್ಮಿ ನಗುತ್ತಿದ್ದಾಳೆ ಫೋಟೋದಲ್ಲಿ. ಅದು ಫೋಟೋ ಎಂದು ನನಗೆ ಅನ್ನಿಸಿಯೇ ಇಲ್ಲ, ಏಕೆಂದರೆ ಅವಳು ಇದ್ದಾಗಲೂ ಆ ಫೋಟೋದಂತೆಯೇ ಇದ್ದಳು ನನ್ನ ಪಾಲಿಗೆ. ಅದಕ್ಕಿಂತ ಹೆಚ್ಚಿನ ಸಂವಹನ ಸಾಧ್ಯವಾಗಿತ್ತೆಂದು ಸುಳ್ಳು ಹೇಳಲಾರೆ. ಗಂಡು ಮಗ, ಮನೆ, ಅಡಿಗೆ ಮತ್ತು ಬಂದವರ ಆದರಾತಿಥ್ಯ ಎಲ್ಲಿಗೆ ಹೋಗುವಾಗಲೂ ತನ್ನ ನಿರ್ಲಿಪ್ತ ಕಿರುಗಣ್ಣುಗಳನ್ನು ಅಗಲಿಸಿ ನಗು ಬೀರಿ ಕಳುಹಿ ಕೊಡುತ್ತಿದ್ದಳು. 4 ದಿನ ಬಿಟ್ಟು ಬಂದರೂ ಅದೇ ನಗು. ಅದಕ್ಕಾಗಿಯೇ ಲಕ್ಷ್ಮಿಯಂಥ ಹುಡುಕಿಯನ್ನು ಹುಡುಕಿಸಿ ಹುಡುಕಿಸಿ ಮದುವೆಯಾದನೇನೋ. ಚಿಕ್ಕ ವಯಸ್ಸಿನಲ್ಲಿಯೇ ಶಾಸಕನಾದ ನನಗೆ ಹೆಣ್ಣು ಕೊಡಲು ಎಷ್ಟು ಮಂದಿ ತಯಾರಿರಲಿಲ್ಲ. ಎಷ್ಟೋ ವಿದ್ಯಾವಂತ ತರುಣಿಯರು ಕಾಮಾಕ್ಷಿಯಂತೆ ನನ್ನ ಎದೆಯನ್ನು ಹರಿತ ಚುರಿಯಂತೆ ಹೊಕ್ಕು ಘಾಸಿಗೊಳಿಸಿದ್ದರು. ಆದರೆ SSLC ಪಾಸಾದ ಎಣ್ಣೆ ಹಾಕದೆ ಒಂದು ದಿನವೂ ತಲೆಬಾಚದ ಲಕ್ಷ್ಮಿಯನ್ನೇ ನಾನು ಮದುವೆಯಾಗಿದ್ದೆ. ಪುಣ್ಯಕ್ಕೆ ಪೇಟೆಗೆ ಬಂದೊಡನೆ ಶ್ರೀಮಂತಿಕೆಯ ಸೊಕ್ಕೇರಿ ಬಿಡುವ ಹಳ್ಳಿಯ ಹುಡುಗಿಯಾಗಿರಲಿಲ್ಲ ಲಕ್ಷ್ಮಿ. ಮನೆಯೊಳಗೆ ಬಂದೊಡನೆ ತೋಳು ತೆರೆದು ಸ್ವಾಗತಿಸಿ ಕೂರಿಸಿಕೊಳ್ಳುವ ನನ್ನ ಇಚ್ಛೆಯನ್ನರಿತು ಹಿತವಾಗಿದ್ದಳು. ಮಗ ಊಟಿಗೆ ಶಾಲೆಗೆ ಹೋದ ಮೇಲೆ ಅವಳ ಆತಿಥ್ಯ ಸತ್ಕಾರ ಜೋರಾಗಿತ್ತು. ನಾನು ಮೆಟ್ಟಿಲಿಂದ ಉರುಳಿಬಿದ್ದ.

ಮಗ ಎತ್ತಿದವರು ಯಾರು ಅಡುಗೆಯವನಿರಬೇಕು, ಕೇಳಲೇ ಇಲ್ಲ ನಾನು. ಮೊದಲ ಬಾರಿಗೆ ರಜೆಯಲ್ಲಿ ಬಂದ ಗೌತಮ್ ಉತ್ಸಾಹದಿಂದ ಹೇಳುತ್ತಿದ್ದ. ಶಾಲೆಯಲ್ಲಿ ಅವನು ಕ್ಲಾಸ್ನಲ್ಲಿ ಮಾನಿಟರ್ ಅಂತ. ಅವನ ಟೀಚರ್ ಎಲ್ಲ ಅಪ್ಪನ ಜೀನ್ಸ್ ಡಾಮಿನೆಂಟ್ ಆಗಿದೆ ನಿನ್ನಲ್ಲಿ ಎಂದರಂತೆ. ನನ್ನ ಮುಖ ಕಪ್ಪಿಟ್ಟಿತು. ನಾಲ್ಕು ಮಂದಿ ಕೂತು ರಾಜಕೀಯ ಸುದ್ದಿ ಮಾತನಾಡುತ್ತಿದ್ದರೆ ನಾನು ಇಲ್ಲಿ ಸುಳಿದಾಡುವುದು ನಿಷೇಧವಾಗಿತ್ತು ಅಪ್ಪನೆದುರು. ಸಾಕಿದ ನಾಯಿಗಿಂತ ಕನಿಷ್ಠವಾಗಿ ಅಪ್ಪ ನನ್ನನ್ನು ಬೈಯುತ್ತಿದ್ದ. ಹೊರಹೋದ ಅಪ್ಪ ಬರುವ ಸೂಚನೆಗಳು ಕಂಡ ಕೂಡಲೇ ಬೆಕ್ಕನ್ನು ಕಂಡು ಇಲಿ ಅಡಗುವಂತೆ ಮಹಡಿಯ ಮೇಲೆ ಮಲಗಿಬಿಡುತ್ತಿದ್ದೆ. ಗೌತಮ್ ಬಂದು ಹೌ ಆರ್ ಯು ಬಾಸ್ ಎಂದು ತೊಡೆತಟ್ಟಿದ. ಎಂದೂ ಇಲ್ಲದ ಅವನ ಈ ಹೊಸ ಸಲಿಗೆ ಅವನಲ್ಲಿ ನಾನು ಎಂದೂ ಕಾಣದ ಹೊಸ ಸ್ನೇಹಿತನನ್ನು ಕಾಣಿಸಿ ಖುಷಿಪಟ್ಟರು. ಈಗ ಕೈಕಾಲು ಮುರುಗುಟ್ಟು ಹೋಗಿವೆ, ಸೊಂಟ ನಿರ್ಬಲತೆ ಮೈಗೂ ಆವರಿಸಿತ್ತೇನೋ ಎಂದು ದಿಗಿಲುಗೊಂಡೆ. ಯಾಕೋ ದುರ್ಬಲನಾಗುತ್ತಾ ಹೋಗುತ್ತಲೇ ಇದ್ದೇನೆ. ರಸ್ತೆಯ ಬದಿಯಲ್ಲಿ ಬೀಡಿ ಸೇದುತ್ತಾ ಕೆಮ್ಮುವರ ಅಳಲಿನಷ್ಟು ನಿಶಕ್ತನಾಗಿ ತೀವ್ರವಾಗಿ ಹೂತು ಹೋಗುತ್ತಿದ್ದೇನೆ. ಅಪ್ಪ ಅಮ್ಮ ಲಕ್ಷ್ಮಿ ಗೌತಮ್ ರಾಜು ಪುಣ್ಯವತಿ ಕಾಮಾಕ್ಷಿ ಜನರು ಎಲ್ಲರೂ ಗುಂಪಾಗಿಯೇ ನೆನಪಾಗುತ್ತಿದ್ದಾರೆ. ಮನಸ್ಸು ಮಾಡಿದರೆ ಇಲ್ಲಿಂದಲೇ ರಾಜ್ಯವಾಳಬಲ್ಲೆ. ಆದರೆ ನನ್ನ ಅಕಾಲಿಕ ಕಡ್ಡಾಯ ನಿವೃತ್ತಿಯ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ. ಏಕೆ? ನನ್ನೆದುರು ನನಗೆ ಅವಮಾನವೆನಿಸುತ್ತಿದೆ. ನಾನಿನ್ನೂ ತಟಸ್ಥ ನಿರ್ಲಿಪ್ತ. ರಿಮೋಟ್ ಒತ್ತಿದೆ. ಪ್ರಧಾನಿಗಳು ಸಮಾಧಿಯ ಮೇಲೆ ಹೂವು ಸುರಿಯುತ್ತಿದ್ದಾರೆ. ಓಹೋ, ಇಂದು ಅಕ್ಟೋಬರ್ 2. ಈ ಕಾಕತಾಳೀಯ ಕ್ಷಣ ಯಾಕೋ ಬಹು ನಾಟಕೀಯವೆನಿಸಿತು. ನಿಟ್ಟುಸಿರಿನ ನಗುವಿನೊಂದಿಗೆ ತುಟಿಯನ್ನು ಸವರಿ ಹೋಯಿತು. ಏನೋ ನೆನಪಾಗಿ ದೀರ್ಘ ಉಸಿರೆಳೆದುಕೊಂಡೆ. ನರ್ಸನ್ನು ಕರೆದು ಮೊಬೈಲ್ ಕೊಡಲು ಹೇಳಿದೆ. ಅಂದು ಎಲ್ಲರಿಗೂ ದಬ್ಬಾಳಿಕೆಯಿಂದ ನಡೆಸಿಕೊಂಡ ನಾನು ಇಂದು ಹಾಸಿಗೆ ಹಿಡಿದು ಎಲ್ಲರ ಕಣ್ಣಿಗೆ ನಗಚಾಟಿಯ ವಸ್ತುವಾಗಿದ್ದೇನೋ ಅನಿಸುತ್ತದೆ. ಹೌದು, ಯಾರಿಗೆ ಯಾವ ಕಾಲವು ಒದಗಿ ಬರುವುದು ಗೊತ್ತಾಗದು. ಅದೆಷ್ಟೋ ಮಹತ್ವಾಕಾಂಕ್ಷೆಯಿಂದ ಕೂಡಿಟ್ಟ ಆಸ್ತಿಯೆಲ್ಲ ಉತ್ತರಾಧಿಕಾರಿಯಾಗುವನು ಈಗ ಅವನು. ಆದರೂ ಕೂಡ ಅವನನ್ನು ಹೆದರಿಸಿ ಬೆದರಿಸಿ ಇಟ್ಟುಕೊಂಡಿದ್ದೆ. ಈಗ ನಿಶಕ್ತನಾಗಿ ಹಾಸಿಗೆಯ ಮೇಲೆ ಮಲಗಿದ್ದೇನೆ. ಈ ಪರಿಸ್ಥಿತಿಯು ನನಗೆ ಬಂದೊದಗಬಹುದು ಅನ್ನುವ ಊಹೆಯು ಕೂಡ ಇಲ್ಲದೆ ಅದೆಷ್ಟು ದರ್ಪದಿಂದ ಗರ್ವದಿಂದ ಎಲ್ಲರೊಂದಿಗೆ ವರ್ತಿಸಿದ್ದೆ. ಅದೆಷ್ಟೇ ಲಕ್ಷ್ಮಿಯು ಕೂಡಿಟ್ಟರೂ ಕೊನೆಯ ಕಾಲಕ್ಕೆ ಬರಲಾರದು. ಈಗ ನನ್ನ ಉತ್ತರಾಧಿಕಾರಿಯಾಗುವ ಮಗನೇ ನನ್ನನ್ನು ಸಾಕಿ ಸಲುಹಬೇಕಾಗಿ ಬಂತು ಅನ್ನುತ್ತಾ ಮಗನನ್ನು ಒಮ್ಮೆ ನೋಡಿ ಅವನ ಕೈ ಹಿಡಿದು ಕಣ್ತುಂಬಿ ನೀರು ಹರಿಸಿದ. ಹಾ ಪ್ರಿಯ ಕೇಳುಗರೆ, ಕಥೆಯ ನೀತಿ ಗೊತ್ತಾಯಿತಲ್ವೇ? ಹೌದು, ಅದೆಷ್ಟೇ ನಾವು ಆಸ್ತಿಯನ್ನು ಗಳಿಸಿಟ್ಟರೂ ಕೊನೆಗೆ ನಮ್ಮೊಂದಿಗೆ ಬರುವುದು ನಮ್ಮ ನಡತೆ ಸಚ್ಚಾರಿತ್ರವೇ ಅಲ್ವೇ? ಪ್ರಿಯ ಕೇಳುಗರೆ, ನೀವೇನಂತೀರಾ?

0: ಇದುವರೆಗೆ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕೇಳಿದ್ರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 ಮೆಗಾಹರ್ಟ್ಸ್.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿ ಕಾಯಿ.
1: ಏನಕ್ಕ ತಲೆ ಮೇ ಕೈ ಹೊತ್ಕೊಂಡು ಕೂತಿಯಲ್ಲ?
2: ಬಾರ್ಪ ತಮ್ಮ ಬಾ. ಏನ್ ಮಾಡ್ತಿ? ಕಂಡಾಪಟ್ಟಿ ಕಸ ಬಂದೈತಿ ಹೊಲದಾಗ. ಅದಕ್ಕೆ ಎಷ್ಟು ಹೊಡೆದ್ರು ಏನದು ಕಸ ತೆಗೆದ್ರು ಒಟ್ಟ ಅದು ಸರಿಯಾವಲ್ದು. ಹಿಂಗಾಗಿ ನಿಮ್ ಮಾವ ಬಜಾರ್ ಕೂಗ್ಯಾನ. ಆಳುನು ಸಿಗೋಲು ಸಿಕ್ಕರು ಅವು ತೆಗೆದ್ರು ಮತ್ತ ಮತ್ತ ಬೆಳೆಯಾಕತೈತಿ ತಮ್ಮ. ಅದಕ್ಕ ಎಣ್ಣಿ ತರಾಕ ಅಂತೇಳಿ ಹೋಗ್ಯಾರ. ಕುಂದ್ರ ಚಾ ಮಾಡ್ತೀನಿ
1: ಅಂದ್ರೆ ಏನ್ ಕಸ ಕೊಡಿ ಎಣ್ಣಿ ಇತ್ತಲ್ಲ ಅದನ್ನ ತರಕ್ ಹೋಗ್ಯಾರ.
2: ಹ್ಮ್ ಅದನ್ನ ತರಕ್ ಹೋಗ್ಯಾರ.
1: ಬಾಳ ಡೇಂಜರ್ ಅಕ್ಕ ಅದು. ನಿಯಂತ್ರಣ ರಾಸಾಯನಿಕಗಳಾದವಲ್ಲ ಅವ್ರನ್ನ ತರಕ್ ಹೋಗ್ಯಾರ.
2: ಹ್ಮ್ ಏನೋ ಬಂದದತ್ತಪ್ಪ ಅದೇನೋ ಎರಡದಿಂದ ಒಣಗ್ತದತ್ ನೋಡು.
1: ಅದು ಕಳೆ ನಿಯಂತ್ರಣ ರಾಸಾಯನಿಕ ಔಷಧ ಅದಲ್ಲಕ್ಕ ಮಾರ್ಕೆಟ್ನಾಗ ಎಲ್ಲಾ ಕಡೆ ಲಭ್ಯ ಐತಿ. ಆದ್ರೆ ರೈತರದನ್ನ ಬಹಳಷ್ಟು ವಿಚಾರ ಮಾಡಿ ಬೆಳೆಸಬೇಕಾಗಿದೆ ನೋಡಕ. ಈಗ ಏನಾಗ್ಬಿಡ್ತದಕ್ಕ ರಾಸಾಯನಿಕಗಳನ್ನ ಹೊಡಿಯೋದ್ರಿಂದ ಭೂಮಿಗೆ ಭೂಮಿಲಿರ್ತಕ್ಕಂತ ಏನು ಸೂಕ್ಷ್ಮಾಣು ಜೀವಿಗಳಾದವಲ್ಲಕ್ಕ ಅವೆಲ್ಲ ಸತ್ತು ಹೋಗ್ಬಿಡ್ತಾವಕ್ಕ. ಭೂಮಿ ಕೆಲವು ವರ್ಷಗಳ ನಂತರ ಏನಾಗ್ಬಿಡ್ತಂದ್ರ ಅದು ಭೂಮಿ ಜೀವ ಕಳ್ಕೊಂಡ್ ಬಿಡ್ತದ ನೋಡಕ್ಕ.
2: ಬಂಜರ ಆಗ್ತದೆ.
1: ಬಂಜರ ಆಗ್ಬಿಡ್ತದ ನೋಡಕ. ಈಗ ಈ ಕಸಕ್ಕೆ ಎಣ್ಣೆ ಹೊಡಿತೀವ ನಾವು, ಹೊಡಿತಾ ಹೊಡಿತಾ ಹೊಡಿತಾ ಅದು ಏನಾಗ್ಬಿಡ್ತಾವ ಭೂಮಿ ಮುಂದ ಏನೂ ಬೆಳಿ ಬೆಳಿಲಾರಂಗ ಒಂದು ಉಪಯೋಗ ಇಲ್ಲಾರ ಭೂಮಿ ಆಗ್ಬಿಡತ್ ನೋಡಕ್ಕ. ಆದಷ್ಟು
2: ಅಂದ್ರ ನೀ ಹೇಳುದೇನಂದ್ರ ಈಗ ಭೂಮಿ ಒಳಗ ಎರಿ ಹುಳ ಅಂತಿರ್ತಾವ, ಅದಕ್ಕೂ ಏನ ತೊಂದರೆ ಆಗ್ತದತಿ?
1: ಹೌದಕ್ಕ, ಎರಿ ಹುಳ ಇರಬಹುದು ಮತ್ತ ಆಮೇಲೆ ಗೆದ್ದಲ ಹುಳ ಇರ್ತದ ಅದಕ್ಕ. ಅವೆಲ್ಲ ಏನಕ್ಕ ಅಂದ್ರ ಇರಿವಿ ಗೆದ್ದಲ ಈ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳು ಹುಳ ಹುಪ್ಪಡಿ ಏನಾಗ್ಬಿಡ್ತಾವ ಅಂದ್ರ ಎಲ್ಲಾ ಸತ್ ಬಿಡ್ತಾವಕ್ಕ. ಅವೆಲ್ಲ ರೈತನ ಮಿತ್ರಕ್ಕ
2: ಮಿತ್ರ ಅಂತ ಕೇಳಿನಪ್ಪ.
1: ಈಗ ಹೊಲದಾಗ ಕಣಿಕ್ ಬಿದ್ದಿರ್ತದಕ್ಕ, ಆಮ್ಯಾಗ ದನ ಸಗಣಿ ಬಿದ್ದಿರ್ತದೆ, ಅದನ್ನೆಲ್ಲ ಏನ್ ಮಾಡ್ತಾವ ಇವು ಹುಳಗಳು ಗೆದ್ದಲಾಗಿರ್ಬೋದು ಎರೆಹುಳ ಆಗಿರ್ಬೋದು ಇರಿವಿಗಳಾಗಿರ್ಬೋದು ಏನ್ ಮಾಡ್ತಾವ ಅಂದ್ರ ಭೂಮಿಯ ಮಣ್ಣಲ್ಲಿ ಅದನ್ನ ಸೇರ್ಪಡೆ ಮಾಡ್ತಾವಕ್ಕ. ಅದನ್ನ ಕೊಳಸ್ತಾವ, ಕೊಳಸಿ ಭೂಮಿಯಲ್ಲಿ ಸೇರ್ಪಡೆ ಮಾಡಿ ಗೊಬ್ಬರ ರೂಪಾಂತರ ಮಾಡಿ ಸಸ್ಯಗಳಿಗೆ ಅವು ಖನಿಜಾಂಶಗಳನ್ನ ಪೂರೈಕೆ ಮಾಡ್ತಾವಕ. ಇದು ಎಣ್ಣೆ ಹೊಡೆದಿಂದ ಏನಾಗ್ಬಿಡ್ತೈತಿ, ಎಲ್ಲಾ ಅವು ವಿಘಟನೆ ಆಗೋದೇ ಇಲ್ಲ, ಅಂದ್ರೆ ಕೊಳೆಯಂಗೆ ಇಲ್ಲವು ಅಷ್ಟೇ ಉಳಿದು ಬಿಡ್ತಾವು. ಹಿಂಗ ಸಸ್ಯಗಳಿಗೆ ಒಂದಿಷ್ಟು ಅವಕ್ಕೇನು ಬೇಕಾದಂತ ಖನಿಜಾಂಶಗಳು ಸಿಗೋದೇ ಇಲ್ಲ.
2: ಅಂದ್ರೆ ಈಗ ಎಣ್ಣೆ ಹೊಡೆಯೋದ್ರಿಂದ ನಾವು ಏನು ಬಿತ್ತೇವೆ ಹೊಲದಾಗ ಅದಕ್ಕೂ ತೊಂದರೆ ಆಗ್ತಂತ ಹೇಳಿ.
1: ಮುಂದೊಂದ್ ದಿವಸ ಭಯಂಕರ ತೊಂದರೆ ಆಗದಕ್ಕ. ಇತ್ತೀಚೆಗೆ ರೈತರೆಲ್ಲ ಈ ಎಣ್ಣೆನ ತಗೊಂಡ್ ಬರತ್ತರಕ್ಕ, ಯಾಕಂದ್ರೆ ಲೇಬರ್ದ ಈಗ ಆಳುಗಳ ಪಗಾರನೂ ಬಾಳ ತುಟ್ಟಿಯಾಗೈತಿ, ಮತ್ ಸಿಗುದು ಬಾಳ ಕಷ್ಟ ಆಗ್ಬಿಟ್ಟತಿ. ಈಗ
2: ಊರಿಂದ ಊರಿಗೆ ಕರೆಸಿ ಕರ್ಕೊಂಡ್ ಬರ್ತೇವಂದ್ರು ಆಳುಗಳು ಸಿಗಲಾಗ್ಯತ.
1: ಹಂಗಾಗ್ಯದ ನೋಡಕ, ಊರಿಂದ ಊರಿಗೆ ಕರ್ಕೊಂಡ್ ಬರ್ಬೇಕು, ಟಮ್ ಟಮ್ ಚಾರ್ಜ್ ಕೊಡ್ಬೇಕು ಅವ್ರಿಗೆ, ಮತ್ತ ಎಲ್ಲಾ ರೀತಿ ಪಗಾರ ಕೊಟ್ಟಕಿಸಿಂದ ಇಷ್ಟೆಲ್ಲಾ ಮಾಡಿದ್ರು ಆಳುಗಳು ಬಂದು
2: ವ್ಯವಸ್ಥೆ ಚಾ ವ್ಯವಸ್ಥೆ ಎಲ್ಲಾ ಮಾಡ್ತೇವಂದ್ರು ಸಿಗಲ್ಲು.
1: ಹೌದು ಹೌದಕ್ಕ, ಅಂದ್ರೆ ದುಡಿಯೋರ್ದ ಕಡಿಮೆ ಆಗ್ಬಿಟ್ರೆ. ಈಗ ಹೊಲಗೊಳಗ ಏನಾಗ್ಬಿಟ್ಟದ ರೈತರು ಅನಿವಾರ್ಯವಾಗಿ ಈ ರಾಸಾಯನಿಕಗಳನ್ನ ಬಳಸಕತ್ಬಿಟ್ರಕ. ಮತ್ ಇನ್ನೊಂದು ಇವೆಲ್ಲ ಸಮಸ್ಯೆ ಏನಕ್ಕ ಅಂದ್ರಕ, ಬೇರೆ ಬೇರೆ ದೇಶನ ಈಗಾಗಲೇ ಇವ್ರನ್ನೆಲ್ಲ ಬಂದ್ ಮಾಡ್ರಕ್ಕ, ಬ್ಯಾನ್ ಮಾಡ್ಬಿಟ್ರಿ ಕೂರ್ನ.
2: ಮತ್ ಅವ್ರ ಹೆಂಗ್ ಮಾಡ್ತಾರ ಹೊಲದಾಗ
1: ಅಂದ್ರ, ಅವರು ಒಂದಿಷ್ಟು ಬೇರೆ ಬೇರೆ ಈಗ ಭೂಮಿ ಮೇಲೆ ಕಸ ಒಣಗಿದ ಕಸವನ್ನ ಹಾಕಿಬಿಟ್ರೆ ಮಲ್ಚಿಂಗ್ ಅಂತ ಮಾಡ್ತಾರಕ್ಕ. ಅಂತವೆಲ್ಲ ಹಾಕುದ್ರಿಂದ ಕೆಳಗಡೆ ಕಳೆ ಇಡೋದಿಲ್ಲ, ಮತ್ತ ಆಮ್ಯಾಗ ಆದಷ್ಟು ನೈಸರ್ಗಿಕವಾಗಿ ಅವ್ರ ಏನಂತ ಭೂಮಿಯನ್ನ ಮುಂದುವರದ ದೇಶಗಳು ಕಾಪಾಡ್ಕೊಳಕತ್ತಾವಕ. ಮುಂದೊಂದ್ ದಿವಸ ಹೀಗೆ ಮುಂದುವರೆದ್ರ ಲಕ್ಷಾಂತರ ಎಕರೆ ಕೋಟ್ಯಾಂತರ ಎಕರೆ ಭೂಮಿ ಬಂಜರಾಗಿ ನಮ್ ತಿನ್ನಾಕೇನು ಕೂಳು ಸಿಗುದಿಲ್ಲಕ. ಆಮ್ಯಾಗ ಈಗ ನಮಗೆಲ್ಲ ಚಂದ ಅನಸ್ತತಿ ಎಣ್ಣಿ ಹುಡುಗರಿಂದ, ಮುಂದೊಂದ್ ದಿವಸ ನಮಗ ಏನೂ ಸಿಗುದಿಲ್ಲ ನೋಡಕ. ಆಮ್ಯಾಗ ಭವಿಷ್ಯದಾಗ ನಮ್ ಎಲ್ಲಾರ್ದು ಸ್ಥಿತಿ ಏನಾಗ್ಬಿಡ್ತದ ಬಾಳ ದುಸ್ತರ ಅಕ್ಕದಕ್ಕ. ಮತ್ತ ಕೃಷಿ ಒಳಗೆ ಏನು ಭೂಮಿಯಾಗ ಏನು ಬೆಳಿಲಿಕ್ಕ ತಿನ್ನುದೇನಕ್ಕ,
2: ತಿನ್ನುದೇನೇನು ರೊಕ್ಕ ಕಳ್ಕೊಂಡ್ ತಿನ್ನುದೈತಿ.
1: ಆಮ್ಯಾಗ ಏನೂ ಆಗುದಿಲ್ಲಕ. ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ರೈತ ಏನಾಗ್ಬಿಟ್ಟ ಇದನ್ನ ಇದಕ್ಕೆ ಮಾರು ಹೋಗ್ಬಿಟ್ಟನಕ.
2: ಈಗ ನೀ ಏನಂತಿ, ಎಣ್ಣೆ ಹೊಡಿನೋ ಬ್ಯಾಡು?
1: ಈಗ ಎಣ್ಣೆ ಹೊಡಿದ್ ಬ್ಯಾಡಕ. ಆದಷ್ಟು ಏನ್ ಮಾಡೋದಕ್ಕ, ಮಣ್ಣಿನವ್ರ ಕಸ ತೆಗಿಯೋದು, ಆಮ್ಯಾಗ ಇವು ಮಷಿನ್ಗಳಿಂದ ಕಸ ತೆಗಿಯೋದು ಬಂದ ನೋಡಕ, ಅವುಗಳನ್ನ ಬಳಸ್ಕೊಳ್ಳೋದು, ಬ್ರಷ್ ಕಟ್ಟರ್ ಇರ್ತಾವಲ್ಲಕ ಅವುಗಳನ್ನ ಬಳಸಿ ಕಸ ತೆಗಿಯೋದು. ಆಮ್ಯಾಗ ಆದಷ್ಟು ಸಾಧ್ಯವಾದಷ್ಟು ನಾವು ಇವತ್ತು ಭೂಮಿ ಕಾಪಾಡ್ಕೊಂಡ್ರೆ ಮುಂದೆ ನಮ್ಗೆ ಏನ್ ಮಾಡ್ತದಕ್ಕ, ಅದು ಸಾವಿರಾರು ವರ್ಷಗಂಟ್ಲೆ ನಮ್ ಹಿರಿಯರ್ ನಮ್ಗೆ ಏನ್ ಇದನ್ನ ಸರಿಯಾಗಿ ಇವತ್ತು ಕೊಟ್ಟು ಹೋಗಿರ್ಲಕ, ಬಳುವಳಿ ಕೊಟ್ಟು ಹೋಗಿರಲ್ಲ, ಇದನ್ನ ಮುಂದಿನ ಜನರೇಷನ್ ನಾವು ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಟ್ರೆ
2: ಚಂದ ಹೆಂಗ್ ಕಾಪಾಡ್ಕೊಂಡು ಹೋಗಿ ಅವ್ರಿಗೆ ಮುಂದೆ ನಾವು ಅವ್ರಿಗೆ ಇಡಕ್
1: ಕೊಟ್ರೆ ಒಳ್ಳೇದಕ್ಕ. ಹೌದಲ್ಲಕ್ಕ,
2: ಏ ಇದು ಬಾ ಚಲೋ ಹೇಳ್ದಿ. ನಾ ಈ ಸದ್ದ ಫೋನ್ ಹಚ್ತೀನಿ ನಿಮ್ಮ ಅವಾಗ, ಎಣ್ಣೆ ಬ್ಯಾಡ ಬರ್ರಿ, ನಾವು ನೀವು ಕೂಡಿ ಕಸ ತೆಗೀನು, ಮತ್ತ ಅದೇನ ಟ್ರಾಕ್ಟರ್ ಏನ ಹೇಳ್ದಿಲ್ಲ ಅದ್ರಲ್ಲಿ ಕಸ ತೆಗಿತೀವಪ್ಪ, ಹಂಗ ಮಾಡ್ತೇವ ನಾವು, ಕುಂದ್ರ ಒಂದಿಟ್ಟ ಮಜ್ಜಿಗೆ ಮಾಡಿನಿ ಕುಡ್ದು ಹೋಗಕಂತ.
1: ಕೊಡಕ್ ಮಜ್ಜಿಗೆ ಕುಡ್ದು ಅಗದಿ ತಂಪಾಗಿ ಹೋಗ್ಬಿಡ್ತನಕ. ನಿರೂಪಣೆ ಕೃಷ್ಣ ತಳೆವಾಡ್, ಇವರೊಂದಿಗೆ ಭಾಗವಹಿಸಿದವರು ಭಾರತೀಯ ಸುನಕಾರ್.
0: ಇದುವರೆಗೆ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಈಗ ಒಂದು

0: ಪ್ರೀತಿ ಕತೆ.
1: ಒಂದ್ ಹಳ್ಳಿಯಲ್ಲಿ ಒಬ್ಬ ಅನಾಥ ಹುಡುಗ ಇದ್ದ. ಅವರಿವರ ಪಾಲನೆ ಪೋಷಣೆಯಲ್ಲಿ ಬೆಳೀತಾ ಇದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದ, ನಯ ವಿನಯದಲ್ಲಿ ಸಂಪನ್ನನೂ ಆಗಿದ್ದ. ಆದ್ದರಿಂದ ಅವನಿಗೆ ಹಳ್ಳಿಯವರೇ ಉಚಿತವಾಗಿ ಶಿಕ್ಷಣ ವ್ಯವಸ್ಥೆ ಮಾಡಿದ್ರು. ಅದೇ ಊರಿನಲ್ಲಿದ್ದ ಒಬ್ಬ ಶ್ರೀಮಂತನಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಆ ಶ್ರೀಮಂತ ಬುದ್ಧಿವಂತ ಮತ್ತು ಅನಾಥವಾಗಿರುವ ಬಾಲಕನನ್ನ ದತ್ತು ಪಡಿಬೇಕು ಅಂತ ನಿರ್ಧಾರ ಮಾಡ್ದ. ಎಷ್ಟೋ ಮಕ್ಕಳನ್ನ ಕಂಡ, ಆದ್ರೆ ಯಾವ ಮಗು ಕೂಡ ಆ ಶ್ರೀಮಂತನಿಗೆ ಒಪ್ಪಿಗೆ ಆಗಲಿಲ್ಲ. ಆ ಹಳ್ಳಿಯ ಒಬ್ಬಾತ ಬುದ್ಧಿಶಾಲಿ ಹುಡುಗನನ್ನ ಆ ಶ್ರೀಮಂತನ ಬಳಿ ಕರೆದೊಯ್ದ. ಆಗ ಆ ಶ್ರೀಮಂತ, ಮಗು, ನಾನು ನಿನ್ಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ, ನೀನು ಸರಿಯಾಗಿ ಉತ್ತರಿಸಿದಲ್ಲಿ ನಿನ್ನನ್ನ ನಾನು ದತ್ತು ಮಾಡ್ಕೊಳ್ತೀನಿ ಅಂತ ಹೇಳ್ದ. ಆಗ್ಲಿ ದಣಿಗಳೇ, ನನಗೆ ತಿಳಿದಿರುವಷ್ಟು ನಾನು ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ ಆ ಬಾಲಕ. ಆಗ ಶ್ರೀಮಂತ ಕೇಳ್ದ, ಸಮುದ್ರದ ನೀರಿನಲ್ಲಿರುವ ಬಿಂದುಗಳು ಎಷ್ಟು ಹಾಗೂ ಅವುಗಳನ್ನ ಲೆಕ್ಕ ಮಾಡಿ ಹೇಳುವೆಯಾ ಅಂತ ಕೇಳ್ದ. ಖಂಡಿತವಾಗಿ ಎಣಿಕೆ ಮಾಡಿ ಹೇಳಬಲ್ಲೆ ದಣಿಗಳೇ ಅಂತ ಹೇಳ್ದ. ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಅವಕಾಶ ಬೇಕು ಅಂತ ಹೇಳ್ದ. ನಾನು ಸಾಗರದ ನೀರಿನ ಬಿಂದುಗಳನ್ನ ಎಣಿಕೆ ಮಾಡುವವರೆಗೂ ಹೊಸದಾಗಿ ಯಾವುದೇ ನದಿಯ ನೀರು ಬಂದು ಸಮುದ್ರವನ್ನ ಕೂಡಿಕೊಳ್ಳದಂತೆ ತಾವು ತಡೆ ಹಿಡಿಯಬೇಕು, ಇದು ನನ್ನ ವಿನಂತಿ ಅಂತ ಕೇಳ್ಕೊಂಡ. ನದಿಯ ಹರಿವನ್ನ ತಡೆಯುವುದು ಹೇಗೆ ಅಸಾಧ್ಯವೋ ಸಾಗರದ ಬಿಂದುಗಳನ್ನ ಎಣಿಸುವುದು ಅಷ್ಟೇ ಅಸಾಧ್ಯದ ಕೆಲಸ ಅಂತ ಈ ಬಾಲಕ ಮಾರ್ಮಿಕವಾಗಿ ಶ್ರೀಮಂತನಿಗೆ ಸೂಚಿಸಿದ. ಆಗ ಆ ಶ್ರೀಮಂತನಿಗೆ ಬಾಲಕನ ಉತ್ತರ ಕೇಳಿ ತೃಪ್ತಿಯಾಯಿತು. ಈಗ ಶ್ರೀಮಂತ ಮತ್ತೊಂದು ಪ್ರಶ್ನೆಯನ್ನ ಕೇಳ್ದ. ಪುಟ್ಟ, ಆಕಾಶದಲ್ಲಿರೋ ನಕ್ಷತ್ರಗಳೆಷ್ಟಪ್ಪ ಅಂತ ಕೇಳ್ದ. ಆಗ ಬಾಲಕ, ದಣಿಗಳೇ, ನನಗೊಂದು ದೊಡ್ಡದಾದ ಕಾಗದ ಮತ್ತು ಗುಂಡು ಸೂಜಿಯನ್ನ ಕೊಡಬೇಕು ಅಂತ ವಿನಂತಿಸಿಕೊಂಡ. ಆಗಲಿ ಅಂತ ಕಾಗದವನ್ನ ಒದಗಿಸಿದ ಶ್ರೀಮಂತ. ಆಗ ಕಾಗದದ ತುಂಬಾ ಗುಂಡು ಸೂಜಿಯಿಂದ ಸರಸರನೆ ರಂಧ್ರಗಳನ್ನ ಮಾಡಿದ. ದಣಿಗಳೇ, ಇದರಲ್ಲಿ ಎಷ್ಟು ರಂಧ್ರಗಳಿವೆಯೋ ಆಕಾಶದಲ್ಲಿ ಅಷ್ಟೇ ನಕ್ಷತ್ರಗಳಿವೆ ಅಂತ ಕಾಗದವನ್ನ ತೋರಿಸಿದ. ಕಾಗದದಲ್ಲಿ ತೀರಾ ಕಡಿಮೆ ಅಂತರದಲ್ಲಿ ಕೊರೆಯಲ್ಪಟ್ಟಿದ್ದ ಆ ರಂಧ್ರಗಳನ್ನ ಆ ದಣಿಗೆ ಆ ರಂಧ್ರಗಳನ್ನ ಎಣಿಸಲು ಸಾಧ್ಯವಾಗಲಿಲ್ಲ. ಹಾಗೆಯೇ ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಿಲ್ಲ ಅನ್ನೋದನ್ನ ಶ್ರೀಮಂತ ಒಪ್ಕೊಂಡ. ಶ್ರೀಮಂತನ 3ನೆಯ ಪ್ರಶ್ನೆ, ಜಗತ್ತಿನ ಸಮಸ್ತ ಜೀವರಾಶಿಗಳ ಅಂತ್ಯ ಯಾವಾಗ ಆಗ್ತದೆ ಅಂತ. ಆಗ ಆ ಬಾಲಕ ನಿರರ್ಗಳವಾಗಿ ಸ್ವಲ್ಪವೂ ತಡವರಿಸದೆ, ದಣಿಗಳೇ, ನಮ್ಮ ರಾಜ್ಯದ ಹೊರಗೆ ಪರ್ವತಗಳ ಸಾಲು ಇದೆ. ದಿನ ದಿನವೂ ಎಷ್ಟೋ ಜಾತಿಯ ಹಕ್ಕಿಗಳು ಅಸಂಖ್ಯಾತವಾಗಿ ಹಾರಿ ಬಂದು ಆ ಪರ್ವತಗಳ ಬಂಡೆಗಲ್ಲುಗಳಿಗೆ ತಮ್ಮ ಕೊಕ್ಕನ್ನ ಉಜ್ಜುತ್ತವೆ. ಹಾಗೆ ಉಜ್ಜಲ್ಪಟ್ಟ ಆ ಬಂಡೆಗಳೆಲ್ಲವೂ ಸವೆದು ಪೂರ್ತಿ ನಾಶವಾದ ದಿನ ಸಮಸ್ತ ಜೀವರಾಶಿಯು ಅವಸಾನ ಹೊಂದುತ್ತವೆ ಅಂತ ಹೇಳ್ದ. ಆ ಉತ್ತರದಲ್ಲಿನ ತರ್ಕಚಾತುರ್ಯವನ್ನ ಕಂಡ ಶ್ರೀಮಂತ ಭಲೆ ಬಾಲಕ ಅಂತೇಳಿ ಬಾಲಕನ ಉತ್ತರವನ್ನ ಮೆಚ್ಕೊಂಡ. ಅವನು ಆ ಪುಟ್ಟ ಬಾಲಕನನ್ನ ಹತ್ತಿರಕ್ಕೆ ಕರೆದುಕೊಂಡು ಪ್ರೀತಿಯಿಂದ ಮೈದಡವಿ ಆ ಶ್ರೀಮಂತ ಈ ಬಾಲಕನನ್ನೇ ದತ್ತು ಮಗುವನ್ನಾಗಿ ಮನಸಾರೆ ಸಂತೋಷದಿಂದ ಸ್ವೀಕರಿಸಿದ. ಶ್ರೋತೃಗಳೇ, ಇದುವರೆಗೆ ಕೇಳಿದ ಕಥೆಯಿಂದ ತಿಳಿದು ಬರುವಂತಹ ನೀತಿ ಅಂತಂದ್ರೆ, ಬುದ್ಧಿವಂತರಿಗೆ ಎಲ್ಲೇ ಹೋದ್ರೂ ವಿಜಯ ಖಚಿತ ಅನ್ನೋದು ಈ ಕಥೆಯ ನೀತಿ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಇದುವರೆಗೂ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದಿರಿ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ, 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:10:20. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರಿನ ಶ್ರೀ ಕೆರೂಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳ ಕುರಿತು ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೂಡಿ ರಂಗಾಪುರ ಶ್ರೀಮಠ ಕೆರೂಡಿ ತಿಪಟೂರು. ಅನಂತರ 6:20 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಅವಲೋಕನ ಕೇಳಬಹುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:40 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಮೂಡಿಬರಲಿದೆ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಿಕಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿರಿ. ಇವರನ್ನು ಸಂದರ್ಶಿಸುವವರು ಶ್ರೀಧರಾಯ್ ಎನ್ ಸಾಳುಂಕೆ. ಇನ್ನು 7:35 ಕನ್ನಡದಲ್ಲಿ ವಾರ್ತೆಗಳು ಕೇಳಬಹುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಏಳು 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ಆನಂತರ 8:00 ಗಾತಾ ರಹೆ ಮೇರೆ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು ನಮ್ಮ ನಿಲಯದಿಂದ. ಇನ್ನು ಇಂದು ರಾತ್ರಿ 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಘನತವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ BDT ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತು ಬಾನುಲಿ ವರದಿಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು 8:45 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 News@9 ಕಾರ್ಯಕ್ರಮಗಳು. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರೀಜನಲ್ ವರ್ಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಇಂದು ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕಾರ್ಯಕ್ರಮ ಕೇಳಬಹುದು. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳಬಹುದು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಗ್ಗೆ 6:05 ಎಂದಿನಂತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. ನಾಳಿನ ಚಿಂತನದಲ್ಲಿ ಭಾಗವಹಿಸುವವರು ಡಾಕ್ಟರ್ DC ಗೀತಾ ಅವರು. ಇನ್ನು 6:35 ರೈತರಿಗೆ ಸಲಹೆ ನಮ್ಮ ನಿಲಯದಿಂದ ಕೇಳಬಹುದು. 6:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರಿನ ಶ್ರೀ ಕೆರುಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರುಡಿ ರಂಗಾಪುರ ಶ್ರೀಮಠ ಕೆರುಡಿ ತಿಪಟೂರು. ಇನ್ನು 6:50 ನಮ್ಮ ನಿಲಯದಿಂದ ಜಾನಪದ ಗೀತೆಗಳನ್ನು ಕೇಳಬಹುದು. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 7:05 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿಬರಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್. 8:30 ನಮ್ಮ ನಿಲಯದಿಂದ ಮತ್ತೆ ಕೆಲವು ಚಿತ್ರಗೀತೆಗಳು ಮೂಡಿಬರಲಿವೆ. 9:00 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಕೇಳುವಿರಿ. ಇನ್ನು ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 9:30 ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. 10:00 ನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳಬಹುದು. ಕೇಳುವರೆ ಇದಾಗಿತ್ತು ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾ

ಆಡ್ಸ್ ಇನ್ನೇನು ಸಮಯ? 6:15 ಆಗಲಿದೆ. ಈಗ ಕೇಳಿ ವಿಶೇಷ ಕಾರ್ಯಕ್ರಮ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ. ಬರೀ ಶೂನ್ಯ
1: ಬರೀ ಬೂದಿ. ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕು, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರ ಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ

0: ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಸರ್ವೇಭ್ಯಃ ಉಚ್ಚ ನ್ಯಾಯಾಲಯೇಭ್ಯಃ ತ್ರಿಷು ಮಾಸೇಷು ಏವ ರಕ್ಷಿತಾಃ ಆದೇಶಾಃ ಘೋಷಯಿತುಂ ನಿರ್ದಿಷ್ಟಂ. ಶಿಕ್ಷಾಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಪರೀಕ್ಷಾಪರಾಧ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಯೋಗ್ಯ ಛಾತ್ರಾಣಾಂ ರಕ್ಷಣಾಯ ಚ ಆಶ್ವಾಸಿತಂ. ಪಿಎಂ ಸೂರ್ಯಾಘರ ಯೋಜನೆಯ ಪ್ರಮುಖಂ ಲಕ್ಷ್ಯಂ ಪ್ರಾಪ್ತಂ ಅಸ್ಮಿನ್ ಪ್ರಾಯಃ ಚತ್ವಾರಿಂಶತ್ ಲಕ್ಷಾಣಿ ಗೃಹಾಣಿ ರೂಫ್ ಟಾಪ್ ಸೋಲರ್ ಇತ್ಯೇತಂ ಅಂಗೀಕೃತವಂತಃ. ಭಾರತ ಋತು ವಿಭಾಗೇನ ದೇಶೇ ಜೂನ್ ಮಾಸೆ ಸಾಮಾನ್ಯಾತ್ ನ್ಯೂನಂ ಪ್ರಾವೃತ್ ವೃಷ್ಟೇಃ ಅನೇಕೇಷು ರಾಜ್ಯೇಷು ಸಾಮಾನ್ಯಾತ್ ಅಧಿಕಂ ಯಾವತ್ ಉಷ್ಣತರಂಗಸ್ಯ ಸ್ಥಿತೇಃ ಚ ಸಂಭಾವನಾ ಪ್ರಕಟಿತಾ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಮಹಾರಾಜ ಯಾದವೀಂದ್ರ ಸಿಂಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣೆ ನ್ಯೂ ಚಂಡೀಗಢ ನಗರೆ ಮಹತ್ವಪೂರ್ಣೇ ಕ್ವಾಲಿಫೈಯರ್ ದ್ವಿತೀಯ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಅದ್ಯ ಸರ್ವೋಚ್ಚ ನ್ಯಾಯಾಲಯೇನ ಸಂಪೂರ್ಣೆ ದೇಶೇ ಸರ್ವೇಷಾಂ ಉಚ್ಚ ನ್ಯಾಯಾಲಯಾನಾಂ ಕೃತೆ ನಿರ್ದೇಶಃ ಪ್ರದತ್ತಃ ಯತ್ ಆರಕ್ಷಿತ ನಿರ್ಣಯಃ ತ್ರಿಮಾಸಾಭ್ಯಂತರೆ ಏವ ಪ್ರದಾತವ್ಯಂ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಿರ್ಣಯ ಘೋಷಣಾಯಾಂ ವಿಳಂಬಃ ವಾದಿನಾಂ ಕೃತೆ ಅಪರಿವರ್ತನೀಯಾಂ ಹಾನಿಂ ಜನಯಿತುಂ ಶಕ್ನುವಂತಿ. ವ್ಯಕ್ತಿಗತ ಸ್ವಾತಂತ್ರ್ಯ ಸಂಬದ್ಧೇಷು ಪ್ರಕರಣೇಷು ಶೀಘ್ರ ನಿರ್ಣಯಸ್ಯ ಅವಶ್ಯಕತಾ ಯಹ ಉಪರಿ ಬಲಂ ಪ್ರದತ್ತಂ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತಃ ತಥಾ ನ್ಯಾಯಾಧೀಶ ಜಾಯ ಮಾಲ್ಯಾ ಬಾಗಚಿ ಇತ್ಯತಯೋಃ ಪೀಠೇನ ಉಕ್ತಂ ಯತ್ ಪ್ರತಿಭೂತ್ಯಾಃ ಆವೇದನ ವಿಷಯೆ ನಿರ್ಣಯಃ ತಸ್ಮಿನ್ನೇವ ದಿನೆ ಘೋಷಣೀಯಃ. ಯದಿ ನಿರ್ಣಯಂ ಆರಕ್ಷಿತಂ ಭವತಿ ತರ್ಹಿ ತತ್ ಅಗ್ರಿಮದಿನೆ ಏವ ಪ್ರಕಾಶಿತಂ ಭವೇತ್. ಸರ್ವೋಚ್ಚ ನ್ಯಾಯಾಲಯೇನ ಅನ್ಯೇಪಿ ಅನೇಕಾಃ ನಿರ್ದೇಶಾಃ ಪ್ರದತ್ತಾಃ. ನ್ಯಾಯಾಲಯೇನ ಉಕ್ತಂ ಯತ್ ಬಂಧನ ಮುಕ್ತೇಃ ಅಥವಾ ದಂಡಸ್ಥಗನಸ್ಯಾದೇಶಃ ನಿರ್ಣಯ ಘೋಷಣಾನಂತರಂ ತ್ವರಿತಂ ಕಾರಾಗೃಹ ಪ್ರಾಧಿಕಾರಿಭ್ಯಃ ಪ್ರೇಷಣೀಯಃ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಅದ್ಯ ಉಕ್ತವಾನ್ ಯತ್ ಪ್ರಶ್ನಪತ್ರ ಲೀಕ ಪ್ರಕರಣಂ ಅತೀವ ದುರ್ಭಾಗ್ಯಪೂರ್ಣಮಾಸೀತ್. ಡಿಡಿ ನ್ಯೂಸ್ ಇತ್ಯನೇನ ಪ್ರಧಾನಃ ಆಶ್ವಾಸಿತವಾನ್ ವಿನಾ ಕಸ್ಯಾಪಿ

0: रॉयल चैलेंजर्स बेंगलुरु इत्यनेन दलेन सह स्पर्धिष्यति इति वार्ताः।
1: आकाशवाणी अवलोकन।
2: ಆಕಾಶವಾಣಿ ಅವಲೋಕನ ವಿಷಯ ಭಾರತ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಕಾರ್ಯಪಡೆಯಲ್ಲಿ ಮಹಿಳೆಯರು ವಿಶೇಷ ಪ್ರಾತಿನಿಧ್ಯ ವಹಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದುದು 2025 ವೇಳೆಗೆ 40% ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 crore ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 crore ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 crore ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿ ಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು 19% 2025 64%ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ

0: ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:35:30. ನಾಳೆ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ UPSC IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ಅಥಣಿ ತಾಲೂಕಿನ ಸವದಿ ಗ್ರಾಮದ ಬಸವರಾಜ್ ಕೆಂಪವಾಡ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುವವರು ಮುತ್ತುರಾಜ್ ಯಲಗಟ್ಟಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದಿನ ಸಮಯ 6:37 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಈಗ ಸಮಯ 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
4: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
4: ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ

0: ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ 2ನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನಾ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮ

0: ಬರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 6:51:05. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಸ್ನೇಹಿತರೆ, ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡ್ಕಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಿದ್ರ ಎನ್ ಸಾಳುಂಕೆ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು.

0: ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ.

0: ಬದಲಿಸಿ ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮಣ್ಣಿನ ಮಗ

0: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ಕಾಖಂಡ್ಗಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಿಕಿ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕಬ್ಬು, ಈರುಳ್ಳಿ, ಮೆಕ್ಕೆಜೋಳ, ಬೆಳ್ಳುಳ್ಳಿ, ಗೋಧಿ, ಬಾಳೆ ಹಾಗೂ ಕಾಯಿಪಲ್ಯಗಳನ್ನು ಬೆಳೆದು ಯಶಸ್ಸನ್ನು ಪಡೆದಿರುವಂತಹ ರೈತರಿದ್ದಾರೆ. ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಯುವ ಕೃಷಿಕರಾದ ಕಲ್ಮೇಶ್ ಮಾಡಲ್ಗಿ ಅವರು, ಇವರನ್ನು ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಕಲ್ಮೇಶ್ ಮಾಡಲ್ಗಿ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಕಲ್ಮೇಶ್ ಅವರೇ, ತಮ್ಮ ಕಿರು ಪರಿಚಯವನ್ನು ನಮ್ಮ ರೈತರಿಗೆ ಮಾಡಿಕೊಡಿ.
2: ನನ್ನ ಹೆಸರು ಕಲ್ಮೇಶ್ ಮಾಡಲ್ಗಿ, ಕಾಕಂಡಿಕೆರೆ. ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮ, ನಮ್ಮ ತಾಯಿ, ನಮ್ಮ ಮನೆಯವರು ಎಲ್ಲರೂ ಸೇರಿ ಒಂದು 8-10 ಜನ ಇದ್ದೀವಿ, ತೋಟದಲ್ಲೇ ಇರೋದು ರೀ.
1: ತಮ್ಮ ಕುಟುಂಬ ಕೃಷಿ ಕುಟುಂಬ ಅಂತ ಹೇಳ್ಬೋದು.
2: ಕೃಷಿ ಕುಟುಂಬ ರೀ.
1: ಅದೇ ರೀತಿ ತಮ್ಮ ಶಿಕ್ಷಣ ಏನಾಗೈತಿ?
2: ನಮ್ಮ ಶಿಕ್ಷಣ PUC ಮುಗ್ದಾತ ರೀ. ಮುಂದೆ ಓದಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಆರಾಮ್ ತಪ್ಪಿ ನಾವು ಕೃಷಿ ಮಾಡಬೇಕಾಗಿ ಬಂತು ರೀ. ಮೊದಲಿಂದಲೂ ನಮ್ಮವ್ರಿಗೂ ಕೂಡ ಕೃಷಿ ಆಸಕ್ತಿ ಹೆಚ್ಚು ರೀ. ಹಿಂಗಾಗಿ ಮತ್ತೆ ನಾವು ಇಲ್ಲಿ ತೋಟದಾಗ ಹೆಚ್ಚು ಮಾಡ್ಕೋತಾ ಕೂತೀವಿ ರೀ.
1: ಶಿಕ್ಷಣದ ನಂತರ ತಾವು ಕೃಷಿಯತ್ತ ಒಲವನ್ನು ತೋರಿಸಿದ್ರಿ, ಅದು ತಮ್ಮ ಕೃಷಿ ಹವ್ಯಾಸ ಅಂತ ಹೇಳ್ಬೋದಾ?
2: ಹವ್ಯಾಸಕ್ಕಿಂತ ಕೃಷಿ ನಮ್ಗೆ ಮೊದಲಿಂದನೂ ಭಾಳ ಇಷ್ಟ. ಏನಾದರೂ ಮಾಡಿದ್ರೆ ಇದರಲ್ಲೇ ಒಂದು ಸಾಧನೆ ಮಾಡ್ಬೇಕಂತ ಒಂದು ಆಸೆ ರೀ. ನಮ್ಮ ತಂದೆಯವರು ಕೂಡ ಅವ್ರಿಗೆ ನಮ್ಮನ್ನು ಕಲಿಸ್ಬೇಕಂತ ಭಾಳ ಆಸೆ ಇತ್ತು. ಬಟ್ ಅವರಾದರೂ ಕೃಷಿ ಮಾಡ್ಕೋತ ಬಂದಿದ್ರೆ ನಮಗೂ ಅದರಲ್ಲೇ ಒಲವು ಹೆಚ್ಚು ಜಾಸ್ತಿ ಇತ್ತು ರೀ.
1: ಅಂದರೆ ತಮ್ಮದು ಕೃಷಿ ಕುಟುಂಬ ಅಂತ ಹೇಳ್ಬೋದು.
2: ಹಾಂ ಸರ್.
1: ನಿಮ್ಮ ಹೊಲ ಎಷ್ಟೈತೆ ರೀ?
2: ನಮ್ಮ 4 ಎಕರೆ ಜಮೀನು ರೀ.
1: ಅದರಲ್ಲಿ ಯಾವ ಬೆಳೆಗಳನ್ನು ಬೆಳಿತೀರಿ?
2: ಈ ಸದ್ಯಕ್ಕೆ ನಾವು ಮುಖ್ಯವಾದ ಬೆಳೆ ಅಂದರೆ ನಮ್ಮ ಕಬ್ಬು ರೀ. ಅದ್ರ ಜೊತೆಗೆ ಬಾಳೆ ಇದೆ ರೀ, ತೆಂಗಿನ ಗಿಡಗಳಿದಾರೆ, ಆಮೇಲೆ ಮೆಕ್ಕೆಜೋಳ, ಗೋಧಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಬೆಳ್ಕೋತಾರೆ. ಮಣಿ ಪೂರ್ತಿ ಕಾಯಿಪಲ್ಲೆ ಬೆಳ್ಕೋತೇವೆ ರೀ.
1: ತಾವು ಸಂಪೂರ್ಣ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಅದನ್ನು ಯಾವ ರೀತಿ ತಾವು ಸಾವಯವ ಪದ್ಧತಿಯನ್ನು ಈ ಬೆಳೆಗಳಲ್ಲಿ ಅಳವಡಿಸ್ಕೊಂಡಿರಿ?
2: ಈ ರಾಸಾಯನಿಕ ಜೊತೆ ಸಾವಯವಕ್ಕೆ ನಾವು ಬರಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ, ರಾಸಾಯನಿಕ ಮೊದಲಿಂದನೂ ಯೂಸ್ ಮಾಡ್ತಿರಲಿಲ್ಲ. ನಮ್ಮ ತಂದೆಯವ್ರ ಕಾಲದಾಗ ಸಾಕಷ್ಟು ತಿಪ್ಪಿ ಗೊಬ್ಬರದಲ್ಲೇ ಬೆಳೀತಿದ್ರು ರೀ. ಬಟ್ ಮುಂದೆ ರಾಸಾಯನಿಕ ಗೊಬ್ಬರ ಬಂದ ತಕ್ಷಣ ಅದು ಹಾಕೋದ್ರಿಂದ ಇಳುವರಿ ಕುಂಠಿತ ಆಗ್ತಾ ಬಂತು ರೀ. ಆಮೇಲೆ ಆವಾಗ ನಮ್ಮ ತಂದೆಯವರಿದ್ದಾಗ ಸಾಕಷ್ಟು ದನಗಳು ಇದ್ದವು ರೀ, ಬರ್ತಾ ಬರ್ತಾ ಕಡಿಮೆ ಆಗದವು ರೀ ಮುಂದೆ. ಆಮೇಲೆ ನಾನು ಸ್ವಲ್ಪ ಸಾವಯವ ಕೆಲವೊಂದು ಮ್ಯಾಗ್ಜಿನ್ಗಳಾಗಲಿ ರೀ, ಫಸ್ಟ್ ಟೈಮ್ ರೀ ಆಕಾಶವಾಣಿ ಒಳಗಾಗಲಿ ರೀ, ಕೇಳೋದ್ರಿಂದ ಆಸಕ್ತಿ ಇಂಟ್ರೆಸ್ಟ್ ಬರ್ತೈತೆ ರೀ. ಈ ಥರ ಹಿಂಗೆ ಜೀವಾಮೃತ ಮಾಡಿ ಈ ಥರ ಮಾಡ್ಯಾರು, ಕೆಲವೊಬ್ರು ರೈತರು ಹಿಂಗೆ ಮಾಡ್ಯಾರು ಅಂತ ಅನ್ನೋದ್ರಿಂದ. ಮತ್ತು ಇಷ್ಟೆಲ್ಲ ಬರ್ತಿತ್ತು ಅಂದರೆ ಯಾಕೆ ರಾಸಾಯನಿಕ ಇದು ಮಾಡಬೇಕು? ನಾವು ಅದನ್ನು ಯೂಸ್ ಮಾಡ್ಬೇಕಲ್ಲ ಅತ್ಯಕ್ಷಿಂದ ತಯಾರು ಮಾಡ್ಕೋಬೇಕತ್ತು. ಒಂದು ಹವ್ಯಾಸ, ಒಂದು ಆಸಕ್ತಿ ಹುಟ್ಟಿ ಅದರಿಂದ ಹೆಚ್ಚು ಒಲವು ತೋರಿಸೋತ. ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ರೀ, ಬರ್ಬರ್ತಾ ಅದು ರಾಸಾಯನಿಕ ಕಡಿಮೆ ಮಾಡಬೇಕು, ಸಾವಯವದಲ್ಲೇ ಹೆಚ್ಚು ನಾವು ಬೆಳೆ ಉತ್ತೇಜಕವಾಗಿ ಆದಷ್ಟು ಅದರಲ್ಲೇ ಇಳುವರಿ ಕಾಣಬೇಕು ಅತ್ಯಕ್ಷಿಂದ ಬೆಳೀತಾ ಬಂದೇವ್ರಿ ಸರ್.
1: ತಾವು ಸಾವಯವ ಕೃಷಿಯನ್ನು ಮಾಡೋಕ್ಕೆ ಪ್ರೇರಣೆ ಯಾರು ಅಂತ ಕೇಳ್ಬೋದಾ?
2: ಸಾವಯವ ಕೃಷಿಗೆ ನಾವು ಬರ್ಬೇಕಾದ್ರೆ ಮುಖ್ಯ ಕಾರಣ ರೀ, ನಮ್ಗೆ ಹೆಚ್ಚು ಒಲವು ಇದ್ದುದರಿಂದ. ನಮ್ಮಲ್ಲಿ ಗುರುದೇವ ಆಶ್ರಮ ಅಂತಿದೆ, ಶಿವಯೋಗೇಶ್ವರಪ್ಪಗಳಿದ್ದಾರೆ, ಅವರೇ ನಮಗೆ ಮುಖ್ಯವಾದ ಆಸರ ರೀ. ಯಾಕಂದ್ರೆ ಅವರಿಂದನೇ ನಾವು ಇದರಲ್ಲಿ ಹೆಚ್ಚು ಆಸಕ್ತಿ ತೋರಿದ್ರಿ.
1: ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ತಾವು ಸಾವಯವ ಕೃಷಿಯತ್ತ ಒಲವನ್ನು ತೋರಿಸಿದ್ರಿ ಅಂತ ಹೇಳ್ಬೋದು.
2: ಹೌದ್ರಿ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಆಶ್ರಮ ನಮ್ಮಲ್ಲಿ ಆದ ಕೂಡಲೇ ನಾವು ಅವರು ಸಾಕಷ್ಟು ನಮ್ಗೆ ಪ್ರಗತಿಪರ ರೈತರು, ಸಾವಯವ ನೈಸರ್ಗಿಕ ಕೃಷಿಕರು ರೈತರನ್ನ ಕರೆಸಿದ್ದು. ಮತ್ತು ಇದ್ರ ಬಗ್ಗೆ ಹಿಂಗೆ ನಮ್ಮಲ್ಲಿ ಎಲ್ಲ ಕಡೆ ಸಾವಯವ ಕೃಷಿಕರು ಇದು ಸಾವಯವದಲ್ಲೇ ಬೆಳಿಬೇಕು, ಒಂದು ವಿಷಮುಕ್ತ ಆಹಾರ ಬೆಳಿಬೇಕು ಅತ್ಯಕ್ಷಿಂದ ಅವ್ರ ಆಸೆ ಭಾಳ ಅದ ರೀ. ನಮ್ಮ ಗುರುಗಳ ಆಸೆ ಏನಪ್ಪ ಅಂತಂದ್ರೆ, ಈ ರಾಸಾಯನಿಕ ಬಿಟ್ಟು ಎಲ್ಲರೂ ಎಲ್ಲ ರೈತರು ಸಾವಯವದಲ್ಲೇ ಬೆಳೆದು ಉತ್ತಮ ಆಹಾರ ಸೇವನೆ ಮಾಡಬೇಕು, ಉತ್ತಮ ಆರೋಗ್ಯದಿಂದ ಇರಬೇಕು ಅನ್ನೋದು ಅವ್ರ ಆಸೆ ರೀ. ಅವರೇ ನಮಗೆ ಪ್ರೇರಣೆ ರೀ, ಅವ್ರದ್ದು ಮಾರ್ಗದರ್ಶನದಾಗ ನಾವು ಈ ನೈಸರ್ಗಿಕ ಕೃಷಿಗೆ ಬಂದಿದ್ದೀವಿ.

0: ಸರ್. ಸಾವಯವ ಕೃಷಿಗೆ ತಾವು ಗುರುದೇವ ಆಶ್ರಮದ ಶಿವಯೋಗೀಶ್ವರ ಸ್ವಾಮಿಗಳು ತಮಗೆ ಈ ಮಾರ್ಗದರ್ಶನ ನೀಡಿದ್ದ ಕೇಳ್ಪಟ್ವಿ, ಅದು ಯಾವ ರೀತಿ ಅಂತ ತಾವು ಹೇಳ್ಬೋದಾ?
1: ನಮ್ಮ ಅಪ್ಪಗಳು ರೀ ಅವಾಗ ಫಸ್ಟಿಗೆ ಮಾಡ್ಬೇಕಾರೆ ಎಲ್ಲ ರೈತರಿಗೆ ಒಂದು ಸ್ವಲ್ಪ ಮನವರಿಕೆ ಇರೋಂಗಿಲ್ಲ, ಬರ್ತೈತಿ ಎಲ್ಲ ಒಂದು ಅಂಜಿಕೆ ಇರ್ತೈತಲ್ಲ ರೀ. ಅದ್ರ ಸಂಬಂಧ ಆಗಿನ ಟೈಮ್ದಾಗ ಏನಿತ್ತು ರೀ, ನಮ್ದು ಗುರುದೇವ ಆಶ್ರಮದ ಒಂದು ಜಮೀನಿನಲ್ಲೇ ತರಕಾರಿ ಬೆಳೆದೇವೆ ರೀ. ಅಲ್ಲಿ ಕಬ್ಬಿನ ಕೃಷಿ ಸಿಕ್ಕೊಟ್ಟ ನೈಸರ್ಗಿಕವಾಗಿ ರೀ, ಯಾವುದೇ ಏನೂ ಇಲ್ಲದ ಒಂದು ಜೀವಾಮೃತ ಉಪಯೋಗಿಸಿ ರೀ. ಜೀವಾಮೃತ ಅಂದರೆ ಏನು ನೋಡಿರಿ, ಆಕಳದ ಒಂದು ಬುಟ್ಟು ಸೆಗಿಂಡ್ ರೀ, ಆಮೇಲೆ ಒಂದು 10 ಲೀಟ್ರ್ ಗೋಮೂತ್ರ ರೀ, ಆಮೇಲೆ 2 ಕೆಜಿ ಬೆಲ್ಲ ರೀ, 2 ಕಿಲೋ ಹಿಟ್ಟು ರೀ, ಅಲ್ಲೇ ಬದುನೆ ಅಂದ್ರೆ ಒಂದು ಬಗಸಿ ಮಾಡಿರಿ. ಈ ಥರ ಹಾಕಿ ಒಂದು ಬ್ಯಾರಲ್ದಾಗ ನೆಳ್ಳಾಗ ಹಾಕಿ ಒಂದು ಅದಕ್ಕೊಂದು ಗೋಣಿ ಚೀಲ ಹಚ್ಚಿ ಬೆಳಗ್ಗೆ ಸಾಯಂಕಾಲ ತಿರುಗಾಡಿ ಇಡೋದು ರೀ ಅದನ್ನು. ಅದು 3 ದಿನದಲ್ಲಿ ರೆಡಿ ಆಕತ್ ರೀ. 3 ದಿನದಲ್ಲಿ ರೆಡಿ ಆಯ್ತಂದ್ರೆ 5 ದಿನದಿಂದ 7 ದಿನದ ಒಳಗಡೆ ಯೂಸ್ ಮಾಡ್ಬೋದು. ಒಂದು ನಲ್ಲಿ ಕುಂಡ್ರಿಸಿ ನೀರು ಬಿಡಾಗ ಅದ್ರ ಮುಖಾಂತರ ಬಿಡ್ತಿದ್ದೇವೆ ರೀ. ಆಮೇಲೆ ಫಿಲ್ಟ್ರ್ ಸೋಚ್ಕಿಸಿಂದ ಡ್ರಿಪ್ ಇತ್ತು ರೀ ಕಬ್ಬಿಗೆ, ಅದರಲ್ಲಿ ಒತ್ತಿಸ್ತಿದ್ದೆ ರೀ. ಅದು ಏನಿಲ್ಲ ಅಂದರೂ ಸರಿಸುಮಾರು ಎಕರೆಕ 60 ಟನ್ ಬರೀ ಜೀವಾಮೃತ ಮ್ಯಾಗ ಬೆಳೆದ್ ರೀ ಆಶ್ರಮ ಹೊಲ ರೀ. ನಮ್ಮದು ಕಾಕಣಿಕೆ ಗ್ರಾಮದಲ್ಲಿ ಗುರುದೇವ ಆಶ್ರಮದಲ್ಲಿ 60 ಟನ್ ಬೆಳೆದ್ರೆ ಅದು ನೈಸರ್ಗಿಕವಾಗಿ ಬೆಳೆದಂಥ ಕಬ್ಬಂತ ಅದರಿಂದ ಬೆಲ್ಲನೂ ತಯಾರು ಮಾಡಿತ್ತು ರೀ. ಆಮೇಲೆ ತರಕಾರಿ ಬೆಳೀತಾರೆ, ತರಕಾರಿಯಲ್ಲಿ ಯಶಸ್ಸು ಕಣ್ರಿ. ಹೀಗಾಗಿ ನಮ್ಗೆ ಇಲ್ಲಿ ಬೆಳೆದೈತೆ ಅಂದ್ರೆ ನಮ್ಮ ಹೊಲಾಗ ಯಾಕೆ ಬೆಳಿಬಾರ್ದು, ಅಪ್ಪಗಳು ಇಷ್ಟೆಲ್ಲ ಬೆಳೆದು ತೋರ್ಸ್ಯಾರ ಅದಕ್ಕೆ ನಮ್ಮಲ್ಲಿ ಯಾಕೆ ಬೆಳಿಬಾರ್ದು ಅಂತ ಪ್ರೇರಣೆಯಾಗಿ ನಾವು ಕೂಡ ಒಂದು 2 ಎಕರೆ ಜಮೀನು ಪೂರ್ಣ ನೈಸರ್ಗಿಕವಾಗಿ ಜೀವಾಮೃತ ಒಂದು WDC ಅಂತ ಬರ್ತೈತೆ ರೀ, ವೇಸ್ಟ್ ಡಿ ಕಾಂಪೋಸರ್ ರೀ. ಅದೊಂದು ಕಾಂಪೋಸ್ಟ್ ಕಲ್ಚರ್ ರೀ. ಏನೋ ಹೊಲಗಳಲ್ಲಿ ಇರ್ತಕ್ಕಂಥ ವೇಸ್ಟ್ ಪದಾರ್ಥಗಳನ್ನ ಡಿಕಾಂಪೋಸ್ ಮಾಡೋದ್ರಿ,
0: ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡಿ ತಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರಿ ಅಂತ ಹೇಳ್ತಾ ಇದ್ರಿ.
1: ಅದು ಬಳಸಿ ಜೀವಾಮೃತ WDC, ಮುಂದೆ ಕಣ್ಣೇರಿ ಅಪ್ಪಗಳ್ದು ಒಂದು ಗೋಕುಪ್ಪ ಅಂತ ಒಂದು ಪರಿಚಯ ಆಯ್ತು ರೀ. ಅವು ಮೂರನ್ನು ಯೂಸ್ ಮಾಡಿಕೊಂಡು 2 ಎಕರೆ ನೈಸರ್ಗಿಕವಾಗಿ ಕಬ್ಬು ಬೆಳೆದ್ರೆ ರಾಸಾಯನಿಕವಾಗಿ ಏನು 40 ಟನ್ ಇಳುವರಿ ಕೊಡ್ತಿತ್ತು, ನಮ್ಮದು 40-45 ಟನ್ ಎಲ್ಲರೂ 3 ವರ್ಷ ಬೆಳೆದ್ರೆ 4 ವರ್ಷ ತನಕನೂ ಅದು ಇಳುವರಿ ಸೇಮ್ ಕೊಡ್ತಾ ಹೋಯ್ತು ರೀ ಸರ್.
0: ಅಂದರೆ ಗುರುದೇವ ಆಶ್ರಮದ ಗುರುಗಳು ತಾವೇ ಸ್ವತಃ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನು ಬೆಳೆದು ತಮಗೆ ಮಾದರಿ ಆದ್ರಿ ಅಂತ ತಾವು ಹೇಳ್ತಾ ಇದ್ದೀರಿ.
1: ಕಬ್ಬು ಅಷ್ಟೇ ಅಲ್ಲ ಸರ್, ತರಕಾರಿ ರೀ, ಕಬ್ಬು ಎಲ್ಲ ಥರನೂ, ಅಲ್ಲಿ ತೊಗರಿ ಆಯ್ತು, ಗೋಧಿ, ಪ್ರತಿಯೊಂದು ಅಲ್ಲಿ ಮಾಡಿ ನೋಡಿ ಅಲ್ಲಿಂದ ರೈತರಿಗೆ ಪ್ರೇರಣೆ ಆಗಿದ್ದು ರೀ. ಅದು ಅಲ್ಲಿ ರಿಸಲ್ಟ್ ಅಲ್ಲಿ ಬಂದಿದೆ ಅಂದ್ಬಳಕ್ಕೆ ನಮ್ಮಲ್ಲಿ ಯಾಕೆ ಬರಬಾರ್ದು ಒಂದು ಉದ್ದೇಶದಿಂದ ನಾನು ಮಾಡ್ತಾ ಒಂದೊಂದು ಪ್ರಯೋಗ ಮಾಡ್ತಾ ನನ್ನ ಹೊಲದಲ್ಲಿ ಪ್ರಯೋಗ ಮಾಡ್ಕೋತ ಎಲ್ಲ ಬೇರೆ ಬೇರೆ ಹೊಸ ಏನಾದರೂ ಯೂಟ್ಯೂಬ್ನಲ್ಲಿ ಆಗಲಿ, ಬೇಡ ಕಣ್ಣೇರಿ ಅಜ್ಜಾರು ಹೇಳ್ತಿರ್ತಾರೆ ಈಗ ಕೆಲವೊಂದು ಮೊಬೈಲ್ನಲ್ಲಿ, ಅವ್ರ ಪ್ರಕಾರ ಆಗಲಿ ಅವರು ಕೆಲವೊಂದು ಐಟಮ್ ಮಾಡ್ಕೋತಾ ನಮ್ಮಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಹೊಂಟೇವೆ ರೀ ಸರ್.
0: ಅಂದರೆ ಗುರುಗಳು ತಾವು ಸ್ವತಃ ಬೆಳೆದು ತಮಗೆ ಪ್ರಯೋಗವನ್ನು ಮಾಡಿ ತೋರಿಸಿದ್ರು ಅಂತ ತಾವು ಹೇಳ್ತಾ ಇದ್ರಿ.
1: ಹಾಂ ಸರ್, ಕರೆಕ್ಟ್.
0: ತುಂಬ ಸಂತೋಷ ಕಲ್ಮೇಶ್ ಅವರೇ. ಅದೇ ರೀತಿ ಈಗ ನಾವು ಬರುವಾಗ ನಿಮ್ಮ ದನಗಳ ಶೆಡ್ ಅದರ ಪಕ್ಕದಲ್ಲಿ ಒಂದು ಗಿಡದ ಕೆಳಗಡೆ ಒಂದು 3-4 ಬ್ಯಾರಲ್ಗಳನ್ನು ಇಟ್ಟಿದ್ರಿ, ಅದನ್ನು ಏನಂತ ಕೇಳ್ಬೋದಾ?
1: ಅವು ಒಂದು ಜೀವಾಮೃತದಿದ್ದಾರೆ ಸರ್. ಈಗೇನು ಕಬ್ಬ ಈಗ ಇಲ್ಲಿ ಈರುಳ್ಳಿ ಹಾಕ್ಯಾವ್ರಿ, ಬೆಳ್ಳುಳ್ಳಿ ಹಾಕ್ಯಾವ್ರಿ, ಆಮೇಲೆ ತರಕಾರಿ ಇದಾರೆ, ಇವಕ್ಕೆಲ್ಲ ಬಿಡ್ಲಾಕ ಜೀವಾಮೃತ ರೀ. ಆಮೇಲೆ ಇದು ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಕೆಲವೊಂದು ಜೀವಾಣುಗಳ ಇದು ಅದಾವ್ರಿ, ಕಲ್ಚರ್ ಅದಾವ್ರಿ, NPK ಅದ್ರಿ, ಆಮೇಲೆ OWDC ಅದಾರಿ, ಆಮೇಲೆ ಟ್ರೈಕೋಡರ್ಮ ಅದಾರಿ. ಅವೆಲ್ಲನೂ ಏನೈತಿ, ಒಂದು ಬ್ಯಾರಲ್ಗೆ ಹಾಕೋದ್ರಿ, 2 ಕೆಜಿ ಬೆಲ್ಲ ಹಾಕಿ ಅವಕ್ಕೂ ಕೆಲವೊಂದು ಪ್ರೊಸೆಸ್ ಅದ ರೀ. ಆ ಥರ ಮಾಡೋದ್ರಿಂದ ಅವು ಕೆಲವೊಂದು ಜೀವಾಮೃತ 3 ದಿನದಲ್ಲಿ ತಯಾರು, WDC 1 ವಾರ ತೊಗೋತೈತೆ ರೀ. ಆಮೇಲೆ ಇನ್ನೊಂದು ಟ್ರೈಕೋಡರ್ಮ 10-12 ದಿನಕ್ಕೆ ಬರ್ತೈತೆ ರೀ. 2 ಕೆಜಿ ಬೆಲ್ಲ ಹಾಕಿ 1 ವಾರ ತಿರುಗಾಡಿಟ್ಟು ಆ ಬೆಳೆಗಳಿಗೆ ಬಿಡೋದ್ರಿಂದ ಯಾವುದೇ ಪೋಷಕಾಂಶಗಳ ಕೊರತೆ ಆಗಲ್ಲ ರೀ, ಬೆಳೆ ಚೆನ್ನಾಗಿ ಬರುತ್ತೆ ರೀ.
0: ಅದನ್ನು ಯಾವ ರೀತಿ ತಯಾರು ಮಾಡ್ಕೋತೀರಿ ಅಂತ ನಮ್ಮ ರೈತರಿಗೆ ಹೇಳ್ಬೋದಾ?
1: ಜೀವಾಮೃತ ನೋಡಿ ಆಗಲೇ ಹೇಳಿದಂಗೆ ಒಂದು ಬುಟ್ಟಿ ಸಗಣಿ ರೀ, ಒಂದು ಬುಟ್ಟಿ ಸಗಣಿ ಸುಮ್ಮನೆ ನಾವು ಒಂದು 10 ಕೆಜಿ ಅಂತ ತಿಳ್ಕೊಳ್ಳಿ, ಒಂದು ಬುಟ್ಟಿ, ಆಮೇಲೆ ಅದಕ್ಕೆ 2 ಕೆಜಿ ಬೆಲ್ಲ ಒಂದು ಬ್ಯಾರಲ್ಗೆ ಹಾಕೋದ್ರಿ. 2 ಕೆಜಿ ಬೆಲ್ಲ, 2 ಕೆಜಿ ಹಿಟ್ಟು, ದ್ವಿದಳ ಧಾನ್ಯ ಹಿಟ್ಟು ಹಾಕ್ಬೇಕು ರೀ. ದ್ವಿದಳ ಧಾನ್ಯ ಹಿಟ್ಟು ಯಾವುದಾದ್ರೂ ಸರಿ ರೀ, ಕಡಲೆ ಹಿಟ್ಟಾಗಲಿ, ಹುರುಳಿ ಹಿಟ್ಟು, ತೊಗರಿ ಹಿಟ್ಟು, ನಾವು ಚಲೋ ಧಾನ್ಯದ ಹಾಕ್ಬೇಕತ್ತೇನಿಲ್ಲ ರೀ. ಸುಮಾರು ವೇಸ್ಟ್ ಆಗತ್ತಕ್ಕಂಥದ್ದು ಬೀಸಿ ಹಿಟ್ಟು ಹಾಕಿದರೂ ಪರವಾಗಿಲ್ಲ ರೀ. ಬದುವಿನ ಮಣ್ಣು ಒಂದು ಬಗಿಸಿ ರೀ, ಅದರದೇ ಒಂದು ಆಕಳ ಮೂತ್ರ ಗೋಮೂತ್ರ ಬೇಕು ರೀ, ಅದು ಒಂದು 10 ಲೀಟ್ರ್ ಹಾಕಿಸಿಂದ 3 ದಿವಸ ತಿರುವಾಡಿ ಇಡ್ಬೇಕು ರೀ. ತಿರುವಾಡಿ ಪೂರ್ಣದ್ದು 200 ಲೀಟ್ರ್ ಎಲ್ಲ ನೀರು ತುಂಬಿಸಿ ತಿರುವಾಡಿ ಇಟ್ಟು ಅದನ್ನು ಬೆಳಿಗ್ಗೆ ನಲ್ಲಿ ಮುಖಾಂತರ ಬಿಟ್ಟು ಬಿಡೋದು ರೀ ಸರ್.
0: ಅದನ್ನು ನೆರಳಿನಲ್ಲಿ ಇಡಬೇಕಂತ ಏನಾದರೂ
1: ನೆರಳಿನಲ್ಲಿ ಇಡಬೇಕು. ಆಮೇಲೆ ಅದರ ಮೇಲೆ ಯಾವುದೇ ಒಂದು ಹೊರಗಿನ ಕೀಟಗಳು ಇದು ಆಗಲಾರ್ದಂಗೆ ಒಂದು ಗೋಣಿ ಚೀಲ ಅಥವಾ ಒಂದು ಅರಿ ಬಟ್ಟೆ ಕಟ್ಟಿ ಇಡ್ಬೇಕು ರೀ ಸರ್. ಅದೇ ರೀತಿ WDC ಅಂತ ಬರುತ್ತೆ, ವೇಸ್ಟ್ ಡಿಕಂಪೋಸರ್, ಅದು ಒಂದು ಕಲ್ಚರ್ ರೀ. ಅದು 30 ರೂಪಾಯಿ ರೀ ಸರ್, ಬರೀ ಒನ್ ಟೈಮ್ ತೊಗೊಂಡ್ರೆ ರೀ 30 ರೂಪಾಯಿ, ಅಥವಾ OWDC ಅಂತ ಬಂದಿದೆ ಇವಾಗ, ಅಂದರೆ ಅಪ್ಡೇಟ್ ಆಗಿದೆ, ಅದು 300 ರೂಪಾಯಿ ಬೀಳುತ್ತೆ. ಇದು KVK ಸಿಗುತ್ತೆ, KVK ಅಂತ ತರಿಸಿದ್ದೆ ರೀ. ಅದು ಹೆಂಗಪ್ಪ ಅಂದ್ರೆ ಈ OWDC ಒಂದು ಕಲ್ಚರ್ 200 ಲೀಟ್ರ್ ಬ್ಯಾರಲ್ ಒಳಗೆ ಹಾಕೋದ್ರಿ, 200 ಲೀಟ್ರ್ ನೀರು, ಒಂದು ಅರ್ಧಗೇನು ಕೆಳಗಡೆ ಇರುವಂಗೆ ನೀರು ಹಾಕೊಳ್ಳೋದ್ರಿ, 180 ಲೀಟ್ರ್ ಅದು ಹಾಕೊಳ್ಳೋದ್ರಿ, ಅದಕ್ಕೆ 2 ಕೆಜಿ ಬೆಲ್ಲ, 1 ವಾರ ತಿರುವಾಡಿ ಇಟ್ಕಿಸಿಂದ ಅದು 1 ವಾರ ಆದ ತಕ್ಷಣ OWDC ಒಂದು 40 ಗ್ರಾಮ್ ಕಲ್ಚರ್ದು 200 ಲೀಟ್ರ್ ರೆಡಿ ಆಗುತ್ತೆ ಸರ್. ಅದರಲ್ಲಿ ಒಂದು

0: ಒಂದು ವಾರ ಆದ ತಕ್ಷಣ ನಾವು 20 ಲೀಟರ್ ಹೆಪ್ಪಿಗಾಗಿ ಈಗ ಮೊಸರು ಹೆಂಗೆ ಹೆಪ್ಪಿಗೆ ಇಟ್ಕೊಂಡಿರ್ತೇವೆ ಹಂಗೆ ಒಂದು 20 ಲೀಟರ್ ಮಾತ್ರ ತಳದಲ್ಲಿ ಉಳಿಸ್ಕೊಂಡು ಉಳಿದೆಲ್ಲ ಬೆಳಿಗ್ಗೆ ಬಿಟ್ಟು ಬಿಡೋದು ರೀ. ಆ 20 ಲೀಟರ್ಗೆ ಮತ್ತೆ 200 ಲೀಟರ್ ನೀರು ತುಂಬಿಸ್ಕೊಂಡು 2 ಕೆಜಿ ಬೆಲ್ಲ ಹಾಕೋಣ, ಹೀಗೆ ಪ್ರೊಸೆಸ್ ಮುಂದುವರಿತಾ ಹೋಗುತ್ತೆ ಸರ್. ಅದನ್ನು ನಾವು ಎಷ್ಟು ವರ್ಷ ಆದರೂ ನಾವು ಬಿಡ್ತಾ ಹೋಗ್ಬೋದು ರೀ. ಅದೇ ರೀತಿ OWC ಆದ ತಕ್ಷಣ NPK ಅಂತ ಒಂದು ಕಿಶನ್ ಚಂದ್ರ ಅವ್ರದ್ದು ಕಲ್ಚರ್ ಇದೆ ರೀ, ಹಿಂಗೆ ಸಾಕಷ್ಟು ಅದಾವೆ ರೀ. ಅವಕ್ಕೂ ಕೂಡ ಬರೀ 2 ಕೆಜಿ ಬೆಲ್ಲ, ಅದು NPK ಕಲ್ಚರ್ ಹಾಕಿ 200 ಲೀಟರ್ ನೀರು ತುಂಬಿಸಿ ನೆರಳಲ್ಲಿ ಒಂದು ಬಟ್ಟೆ ಕಟ್ಟಿ ಬೆಳಿಗ್ಗೆ ಸಾಯಂಕಾಲ ತಿರುಗುತ್ತಾ 3 ದಿವಸ ಇಡೋದು ರೀ. ಅದು 3 ದಿನದಿಂದ 5 ದಿನ ಒಂದು ವಾರ ಇಟ್ಟು ಆಮೇಲೆ ಅದು ಬೆಳಿಗ್ಗೆ ಬಿಡ್ಬೋದು ರೀ. ಅದರಿಂದ NPK ಅಂದರೆ ಸಾರಜನಕ ರಂಜಕ DAP ನಾವು ಅಂಗಡಿಗಳಲ್ಲಿ ಏನು ತಂದು ಕೊಡ್ತೇವೆ ಬೆಳಿಗ್ಗೆ, ಅದು ಆ ಜೀವನ ಒದಗಿಸ್ತದೆ ರೀ. ಆಮೇಲೆ ಇತ್ತಿತ್ತಲಾಗಿ ನಮ್ಗೆ ನಮ್ಮ ತಂದೆಯವ್ರ ಕಾಲಕ್ಕಿಂತ ಈಗ ದನಗಳು ಕಡಿಮೆ ರೀ ನಮ್ಮವು, ಯಾಕಂದ್ರೆ ತಿಪ್ಪಿ ಗೊಬ್ಬರ ಇಲ್ಲದೆ ಯಾವುದೂ ಬೆಳೆ ಬರಲ್ರಿ. ಹೌದಲ್ಲ ರೀ, ಈ ತಿಪ್ಪಿ ಗೊಬ್ಬರಕ್ಕೆ ನಾವು ಏನು ಮಾಡೇವು ಅಂದ್ರೆ ರೀ, ಈಗ ಇರುವ ನಮ್ಮವು 4 ದನ ಅದಾವ ರೀ, ಒಂದು 2 ಎಮ್ಮೆ, ಒಂದು ಆಕಳು ಮನಕರಿ ಕರುಗಳು, ಈ ಥರ ಒಂದು 4 ದನ ಇರೋದ್ರಿಂದ ಕಬ್ಬು ಮತ್ತು ಈ ಜಮೀನಕ್ಕೆ ಗೊಬ್ಬರ ಸಾಲಾರ್ಕ ಏನು ಮಾಡ್ಯಾವ ರೀ, ಆ ನೆರಳಲ್ಲಿ ನೀವು ನೋಡಿದ್ರಲ್ಲ ಸಗಣಿಯನ್ನು ಮಾತ್ರ ಸಪ್ರೇಟ್ ಹೋಗೋದು. ಈಗ ಕೆಲವೊಬ್ರು ಹೇಳ್ತಿದ್ದಾರೆ ಯೂಟ್ಯೂಬ್ನಲ್ಲಿ ಎರೆಹುಳದ ಗೊಬ್ಬರ ತಯಾರು ಮಾಡಿದ್ರಿಂದ 16 ಪೋಷಕಾಂಶಗಳು ಬೆಳಿಗ್ಗೆ ಒದಗ್ತಾವ ಅಂತ ಹೇಳ್ತಿದ್ರಿ. 16 ಪೋಷಕಾಂಶಗಳು ಅಂದ್ರೆ ತಿಪ್ಪಿ ಗೊಬ್ಬರ ಸಾಕಷ್ಟು ಸಿಗಂಗಿಲ್ರಿ. ವರ್ಮಿ ಇದು ಮಾಡ್ಕೋಬೇಕಾದ್ರೆ ಎರೆಹುಳ 500 ರೂಪಾಯಿ 600 ರೂಪಾಯಿ ಕೆಜಿ ಹೇಳಿದ್ರಿ. ನಾವು ಪಿಟ್ನಳ್ಳಿ ಫಾರ್ಮಿಗೆ ಕೇಳಿಲ್ಲ, ಕೆಲವೊಬ್ಬರು ರೈತರಿಗೆ ಕೇಳ್ರಿ, 500 ರೂಪಾಯಿ ಕೆಜಿ ಕೊಡ್ತಾರಕ್ಕಿಂತ ಮಳೆಗಾಲದಲ್ಲಿ ನಮ್ಮಲ್ಲೇ ದೇಶಿ ಎರೆಹುಳಗಳು ಹುಡ್ತಾವ್ರಿ. ಅವಕ್ಕೆ ಉಳಿಬೇಕಾದ್ರೆ ಅವಕ್ಕೆ ತಂಪು ಬೇಕ್ರಿ, ಹಸಿ ಪುರಟಿರ್ಬೇಕ್ರಿ. ಬಿಸಿಲು ಬಂದ ತಕ್ಷಣ ಅವು ನೆಲದಲ್ಲಿ ಸೇರ್ಕೋತಾವ, ಕೆಲವೊಂದು ಸತ್ತು ಹೋಗ್ಬಿಡ್ತಾವ್ರಿ. ಅದಕ್ಕೆ ನಾ ಏನು ವಿಚಾರ ಮಾಡಿದೆ ರೀ, ನಂದು ಸ್ವಂತ ಈಗ ಒಂದು ಯೂಟ್ಯೂಬ್ನಲ್ಲಿ ವೆಂಕಟೇಶ್ ಸರ್ ಒಂದು ಸ್ಪ್ರಿಂಕ್ಲರ್ ಥರ ಒಂದು ಕಾರಂಜಿ ಇದು ಮಾಡಿದ್ದೆ ರೀ, ಅದು ನಿಮ್ಗೆ ನಿಮ್ಗೆ ತೋರಿಸ್ತೀನಿ, ಅದು ನೋಡ್ಬೋದು ನೀವು. ಲೈಟ್ ಮುಂದೆ ಗೊತ್ತಾಕೈತೆ, ಅದು ತಿಪ್ಪಿಗೆ ಅಳವಡಿಸಿಬಿಟ್ಟೆ ರೀ ಸ್ಪ್ರಿಂಕ್ಲರ್ ಥರ. ಅದು ತಿಪ್ಪಿಗೆ ಅಲ್ಲಿ ಎರೆಹುಳ ಸ್ವಲ್ಪ ಬಿಟ್ಕಿಸಿಂದ ಸಗಣಿಯಲ್ಲಿ ನೀರು ಹೊಡಿತಾ ತಂಪಾದ ಕೂಡಲೇ ಒಂದು ಸ್ವಲ್ಪ ಬಿಟ್ಟಿದ್ದು, ಈಗ ಸಾಕಷ್ಟು ಎರೆಹುಳ ಹೋಗ್ತೇವೆ ರೀ. ವಾರ ವಾರ ಮ್ಯಾಗ 4 ಬಟ್ಟೆ ಹಿಕ್ಕಿ ಹಾಕ್ತಾ ಎರೆಹುಳ ಗೊಬ್ಬರ ಅದನ್ನ ಸಾಲಲ್ಲಿ ಮಾತ್ರ ಒಗಿತಾ ಇವ್ರಿ, ನೀರಾಗಿ ಯೂಸ್ ಮಾಡ್ಕೋತ ಹೋಗ್ತೇವೆ ರೀ. ಅದು
1: ಅಂದ್ರೆ ಈಗ ರಾಸಾಯನಿಕ ಗೊಬ್ಬರಗಳನ್ನು ಕೊಂಡತರೋಕ್ಕಿಂತ ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ತಾವೇ ಈ ತ್ಯಾಜ್ಯ ವಸ್ತುಗಳನ್ನು ಬಳಸಿ ಕಸದಿಂದ ರಸ ಯಾವ ರೀತಿ ಹೇಳ್ತೀವಿ, ಅದೇ ರೀತಿ ತಾವು ಎಲ್ಲ ಗೊಬ್ಬರಗಳನ್ನು ನಾವೇ ತಯಾರು ಮಾಡ್ಕೊಂಡು ನಮ್ಮ ಬೆಳೆಗಳಿಗೆ ಉಪಯೋಗಿಸಬೇಕಂತ ತಾವು ಹೇಳ್ತಾ ಇದ್ದೀರಿ.
0: ಹಾಂ ಸರ್, ಯಾಕಂದ್ರೆ ಈಗ ನೋಡ್ರಿ ರಾಸಾಯನಿಕ ಗೊಬ್ಬರ ಸಿಕ್ಕಾಪಟ್ಟಿ ತುಟ್ಟಾಗ್ಯದ್ರಿ. ಮೊದಲ 1800, 1200 ಇರೋದು ಈಗ 2000, 3000 ಏರ್ತಾ ಹೊಂಟೈತ್ರಿ. ಅದಕ್ಕೆ ನಾವು ಆದಷ್ಟು ಅದನ್ನ ರಾಸಾಯನಿಕ ಗೊಬ್ಬರ ತಳಗೊಬ್ಬರ ಸ್ವಲ್ಪ ಪ್ರಮಾಣದಾಗ ಕೊಟ್ಟರು ಅದು ಹೆಂಗೆ ಕೊಡ್ಬೇಕಂದ್ರೆ ಈ ರಾಸಾಯನಿಕ ನೇರವಾಗಿ ಕೊಡೋದ್ರಿಂದ ಈಗ ಹೆಂಗೆ ನಾವು ಗುಳಿಗೆ ನೇರವಾಗಿ ನಾವು ಹಂಗೆ ಕಾಲಿಟ್ಲೆ ತೊಗೊಂಡೇವು ಅಂದ್ರೆ ಮನುಷ್ಯನ ಶರೀರಕ್ಕೆ ಕಿಡ್ನಿಗೆ ಪೆಟ್ಟು ಕೊಡ್ತದ್ರಿ. ಅದೇ ರೀತಿ ರಾಸಾಯನಿಕ ಕೊಟ್ಟೆವು ಅಂದ್ರೆ ಅಲ್ಲಿ ಜೀವಾಣುಗಳಿಗೆ ಮತ್ತು ಬೆಳೆಗಳಿಗೆ ಭೂಮಿಗೆ ಪೆಟ್ಟು ಕೊಡ್ತದ್ರಿ. ಅದಕ್ಕೆ ಏನು ಮಾಡಿದ್ರಿ ಅದನ್ನ ಈಗ ನಾ ಅಲ್ಲಿ ನಿಮ್ಗೆ ತೋರಿಸಿನ್ರಲ್ಲ ಎರೆಹುಳದ ಗೊಬ್ಬರ ಆ ಥರ ಗೊಬ್ಬರ ತಯಾರು ಮಾಡ್ಕೊಳಿದ್ರಿ. ಅದನ್ನು ಆ ಎರೆಹುಳ ಹಿಕ್ಕಿ ತೊಗೊಂಡು ಈ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣ ನಾವು ಬಳಸೋರಿದ್ದೇವು ಅಂದ್ರೆ ಅದು ತಳಗೊಬ್ಬರ ಹಾಕಾಗ ಆ ಗೊಬ್ಬರಗಳ ಅದ್ರ ಜೊತೆ ಮಿಕ್ಸ್ ಮಾಡಿ ಕಲಸಿ ನೆರಳಲ್ಲಿ ಒಂದು ಗೋಮೂತ್ರ ಸಿಂಪಡಣೆ ಮಾಡಿ ಒಂದು 8 ದಿನ ಇಡೋದ್ರಿ. ಇಡೋದ್ರಿಂದ ಅದು ಆರ್ಗ್ಯಾನಿಕ್ ಕೋಟಿಂಗ್ ಅತ್ತಾರಿ, ಅಂದ್ರೆ ಸಾವಯವ ಕೋಟಿಂಗ್ ರೀ. ಅದು ಸ್ಲೋ ಹಂಗೆ ಅಂದ್ರೆ ಸಾವಕಾಶವಾಗಿ ಬೆಳೆಗಳಿಗೆ ಸಿಗ್ತಾ ಹೋಗ್ಕತ್ರಿ. ಒಮ್ಮಿನೊಮ್ಮಲೆ ಸಡನ್ ಆಗಿ ರಿಯಾಕ್ಷನ್ ತಗೊಳಕ್ಕಿಂತ ಬೆಳಿಗ್ಗೆ ಸಾವಕಾಶವಾಗಿ ಆರ್ಗ್ಯಾನಿಕ್ ಸಿಗ್ತಾ ಹೋಗ್ಕತ್ರಿ. ಅದು ಆ ಥರ ಮಾಡ್ಕೊಂಡು ಉಪಯೋಗ ಮಾಡೋದ್ರಿಂದ ರೈತರಿಗೆ ಒಂದು ಅನುಕೂಲ ಐತೆ ರೀ, ಬೆಳೆಗಳು ಇನ್ನೂ ಇಳುವರಿ ಚಲೋ ಕೊಡ್ತಾವ್ರಿ.
1: ಅದೇ ರೀತಿ ತಮ್ಮ ಮುಖ್ಯವಾದ ಬೆಳೆ ಯಾವುದು?
0: ಮುಖ್ಯವಾದ ಬೆಳೆ ಅಂದ್ರೆ ಈ ಸದ್ಯಕ್ಕೆ ನಮ್ಮ ಕಬ್ಬರಿ. ಯಾಕಂತಂದ್ರೆ ಮೊದಲ ಚಿಲ್ಲರ್ ಬೆಳೆ ಸಾಕಷ್ಟು ಮಾಡ್ತಿದ್ದೇವ್ರಿ, ಈರುಳ್ಳಿ ಗೊಂಜಾಳ ಇತ್ತು, ಗೋಧಿ ಇತ್ತು, ಕಬ್ಬು ಅಲ್ಪ ಪ್ರಮಾಣ 1/2 ಎಕರೆ ಮಾತ್ರ ಇರ್ತಿತ್ರಿ. ಇವಾಗ ಏನದರಿ ಮುಖ್ಯವಾದ ಬೆಳೆ ಕಬ್ಬಣಿ ಮಾಡ್ಕೊಂಡೇವ್ರಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ನೀರು ಹತ್ತಾಕತ್ತವ್ರಿ, ಜಮೀನ ನೀರು ಹತ್ತು ನೆಲಕ್ಕೆ ಚಿಲ್ಲರ್ ಬೆಳೆ ಮಳೆಗಾಲ ಮೆಕ್ಕೆಜೋಳದು ಎಲ್ಲ ಫೇಲ್ ಆಗತ್ತವ್ರಿ. ಹಿಂಗಾಗಿ ಈಗ ಕಬ್ಬಿನ ಹೆಚ್ಚು ಮಾಡ್ಕೊಂಡೇವ್ರಿ ಸರ್.
1: ಕಬ್ಬನ್ನ ಯಾವ ವೆರೈಟಿ ಬೆಳೀತಾ ಇದ್ರಿ?
0: ಕಬ್ಬು ನೋಡ್ರಿ ಸರ್, ಮೊದಲ ನಾವು ಫಸ್ಟಿಗೆ ಹಚ್ಚಾಗವಾಗ ಸ್ಟಾರ್ಟಿಂಗ್ ನಾವು ಕಬ್ಬು ಇದು ಮಾಡಾಗ ಒಂದು ಗಂಗಾವತಿ ಅಂತ ಒಂದು ವೆರೈಟಿ ಇತ್ತು ರೀ. ಅದು ಅವಾಗ ಫ್ಯಾಕ್ಟ್ರಿ ಧಾರಣೆ 1700, 1800 ತನಕ ಏನೋ ಇತ್ತು ರೀ ಅವಾಗ. ಆಗಿನ ಟೈಮ್ದಾಗ ಗಂಗಾವತಿ ಬೆಲ್ಲಕ್ಕಾಗಿ ಬಿಡುಗಡೆ ಆದ ಒಂದು ಉತ್ತಮ ವೆರೈಟಿ ರೀ ಅದು. ಗಂಗಾವತಿ ಅಂದ್ರೆ ಬೆಲ್ಲಕ್ಕಾಗಿನ ಸಪ್ರೇಟಾಗಿ ಅದೊಂದು ಕಂಡು ಹಿಡ್ದಿದ್ದು ರೀ. ಅಲ್ಪಾವಧಿ ತಳಿ ರೀ ಅದು, ಅದು 8 ರಿಂದ 9 ತಿಂಗಳ ಬೆಳೆ ರೀ ಅದು. ಆ ಫಸ್ಟ್ ಟೈಮ್ ಬೆಳೆದಾಗ ಅದು ನಮ್ದು ಪಡಿಸಲಿಗೆ ನಮ್ಮ ದೊಡ್ಡಪ್ಪರ ಗಾಣ ಇದ್ದವು ರೀ, ಅಲ್ಲಿ ಹೋಗಿ ಬೆಲ್ಲ ತಯಾರು ಮಾಡಿಸಿದ್ದೆ ರೀ. ಭಾರಿ ಉತ್ತಮವಾದ ಬೆಲ್ಲ ಬಂದಿತ್ತು ರೀ, ಚಲೋ ಬಂದಿತ್ತು ರೀ. ಅದ್ರ ಬಳಿಕ ಮುಂದೆ 86 ಹಚ್ಚಿದ್ದೇವೆ ರೀ. 86 ಇಳುವರಿ ಸ್ವಲ್ಪ ಚಲೋ ಬತ್ತು ರೀ. ಮುಂದೆ ನೀರು ಹತ್ತಾಕತ್ತಾನ 265 ಅಂತ ಒಂದು ಹೆಸರು ಕಬ್ಬ ಬತ್ತು ರೀ, ಮಧ್ಯಮ ಅವಧಿ ರೀ. 86 ಮಧ್ಯಮ ಅವ್ರಿ, 12 ರಿಂದ 14 ತಿಂಗಳ ಕಬ್ಬ 265 ಆಯ್ತು, ಇವೆಲ್ಲ ಮಧ್ಯಮ ಅವ್ದು ರೀ. ಅದಕ್ಕಿಂತಲೂ ಈಗ ಹೊಸ ವೆರೈಟಿ ಯಾವುದಾದ್ರೂ ಬದಲಾವಣೆ ಮಾಡ್ಬೇಕು ಅಂದ್ಕೆ ಮೊನ್ನೆ ಸಂಕೇಶವ್ರದಿಂದ ಒಂದು 13374 ಅಂತೇಳಿ ಒಂದು ವೆರೈಟಿ ಬಿಡುಗಡೆ ಮಾಡಿದ್ರಿ ರೀ. ಅದು ನನಗೆ ಬೀಜ ನೋಡ್ತಾ ಇದ್ದೆ ರೀ, ಹೊಸ ವೆರೈಟಿ ಬೀಜ ಹುಡುಕೋ ಮುಂದಾಗ ಇದು 13374 ಕೌಂಟ್ಗೆ

0: ಸಿಕ್ತು ರೀ ನನಗೆ ಅಕೌಂಟ್ಗೆ ಇದನ್ನ ತಂದು ಒಂದು 4 ಎಕರೆ ಕಬ್ಬು ಹಚ್ಕೊಂಡೆ ರೀ. ಅದು ಪೈಲೆದ್ದು ನಾ ಈ ಗಂಗಾವತಿ 86 ಮತ್ತು 265ಕ್ಕಿಂತೂ ಹೈಯೆಸ್ಟ್ ಇಳುವರಿ ನನ್ನಲ್ಲಿ ತೋರಿಸ್ತು ರೀ. ತಿಪ್ಪಿ ಗೊಬ್ಬರ ಈ ಜೀವಾಮೃತ ಮತ್ತು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ್ದೆ ರೀ. ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಮಾಡೋದ್ರಿಂದ ಇದು ಇಳುವರಿ 8-9 ತಿಂಗಳಿಗೆ 55-60 ಅಂತ ತೋರಿಸ್ತು ರೀ. ಹಿಂಗಾಗಿ ಅದನ್ನೇ ಸದ್ಯಕ್ಕೆ ಮುಂದುವರಿಸ್ತಾ ಹೊಂಟೇನಿ ರೀ ಸರ್.
1: ಆದರೆ ಈಗ ಕಬ್ಬನ್ನು ಸಾವಯವದಲ್ಲಿ ಬೆಳೀತಾ ಇದ್ರೆ ಅಥವಾ ರಾಸಾಯನಿಕದಲ್ಲಿ ಬೆಳೀತಾ ಇದ್ರಿ?
0: ನಾ ಸಾವಯವ ಅಂತ ಪೂರ್ಣ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಕಬ್ಬು ವಾಣಿಜ್ಯ ಬೆಳೆ ಆದ್ದರಿಂದ ಅದಕ್ಕೂ ಸ್ವಲ್ಪ ನಾ ಈಗ ಆಗಲೇ ಹೇಳಿನಿರಲ್ಲ, ಆ ಥರ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಆರ್ಗ್ಯಾನಿಕ್ ಕೋಟಿಂಗ್ ಜೊತೆ ಕಲಿಸಿ ಇದು ಮಾಡಿಕೊಂಡು ಮೇಲೆ ಇದು ಜೀವಾಮೃತ ನಾ ಹೇಳಿನಿರಲ್ಲ ರೀ, ಈ ಸರ WDC ಆಮೇಲೆ ಅದು ಎರೆಹುಳು ಗೊಬ್ಬರ ಏನು ತಯಾರು ಮಾಡ್ತಾರೆ ಆ ಗೊಬ್ಬರ ಹಾಕೋತ ಬೈಗಟ್ಟಾಗ ಮೇಲೆ ಮ್ಯಾಗ ಸ್ಪ್ರೇ ಮಾಡೋಕೆ ಅಂತ ಈ WDC ಮತ್ತು ಯೂಸ್ ಮಾಡ್ಕೋತೇವೆ ರೀ, ಮಾಡ್ಕೊಂಡು ಕಬ್ಬು ಬೆಳಿತಾರೆ ಸರ್.
1: ಕಬ್ಬಿನಲ್ಲಿ ಕಳೆ ನಿರ್ವಹಣೆ ಅಂತ ಬರ್ತತಿ, ಅದನ್ನ ಯಾವ ರೀತಿ ಮಾಡ್ತೀರಿ ತಾವು?
0: ಕಳೆ ನಿರ್ವಹಣೆ ನೋಡಿರಿ ಸರ್, ಅವಾಗ ಎತ್ತುಗಳಿದ್ದವು ರೀ ನಮ್ಮ ಒಕ್ಕಲ್ತನ ಐತ್ರಿ ನಮ್ಮ ತಂದೆಯವ್ರ ಕಾಲದಾಗ, ಅವರು ತೀರಿ ಹೋದ ಬಳಿಕ ಒಕ್ಕಲ್ತನನೂ ಎತ್ತುಗಳು ಹೋದವು ರೀ. ಒಂದು ವೇಳೆ ನಮ್ಮಲ್ಲಿ ಈಗ ಮಳೆಗಾಲ ಹೆಚ್ಚಿತ್ತಂದ್ರೆ ನಮ್ಮದೇ ಒಂದು ಸಣ್ಣ ಪವರ್ ಟಿಲ್ಲರ್ ಇದೆ 13 HP ಇದೆ ರೀ. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಯೂಸ್ ಮಾಡೋದ್ರಿಂದ ಭೂಮಿಗೆ ಅತಿ ಭಾರವಾದ ಗಳೆ ಹೊಡೆದ್ರಿಂದ ಜೀವಾಣುಗಳ ನಾಶ ಹೆಚ್ಚಾಕತ್ತೆ ರೀ. ಅದಕ್ಕೆ ನಾವು ಏನು ಮಾಡೇವ್ರಿ, ಸಣ್ಣ ನಮ್ಮದೇ ಆದಂಥ ಒಂದು ಪವರ್ ಟಿಲ್ಲರ್ ಮಾಡ್ಕೊಂಡೇವ್ರಿ, ಅದರಿಂದ ನಿರ್ಮೂಲನೆ ಮಾಡ್ತೇವೆ. ಅದಾಗ್ಯೂ ನಾವು ನೈಸರ್ಗಿಕ ಕೃಷಿಗೆ ಹೆಚ್ಚು ಒಲವು ತೋರೋದ್ರಿಂದ ಕಬ್ಬು ಕಟಾವಾದ ನಂತರ ಯಾವುದೇ ರೀತಿ ರೌದಿ ಸುಡಲ್ಲ ರೀ ಸರ್ ನಾವು. ಆ ರೌದಿ ಈಗ ಟ್ರ್ಯಾಶ್ ಕಟ್ರ್ ಅಂತ ಬರ್ತೈತೆ ರೀ, ಟ್ರ್ಯಾಶ್ ಕಟ್ರದಿಂದ ಅದನ್ನು ಪೌಡ್ರ್ ಮಾಡಿಸ್ತೇವೆ ರೀ. ಪೂರ್ಣ ಮಡ್ಡ ಬಡಿತಾ ಅದು ಸಾಲಲ್ಲಿ ತುಂಬಿಡ್ತೈತೆ ರೀ ಪೌಡ್ರ್ ಮಾಡಿ. ಈಗ ಏನು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ರೀ, ಈಗ ನಾವು ಸ್ಪಿಂಕ್ಲರ್ ಹಚ್ತೇವೆ ರೀ, ಕಬ್ಬು ಕಟಾವಾದ ತಕ್ಷಣ ಆ ರೌದಿ ತೊಯ್ಲಕ್ಕೆ ಸ್ಪಿಂಕ್ಲರ್ ಹಚ್ತೇವೆ ರೀ. ಆ ಸ್ಪಿಂಕ್ಲರ್ಕ್ಕೆ ಈ ಚಾರ್ಜರ್ ಪಂಪ್ ಅಂತ ಬಂದವ್ರಿ ಈಗ, ಆ ಚಾರ್ಜರ್ ಪಂಪಿಗೆ ಒಂದು ಡ್ರಿಪ್ಪಿಂದ ಒಂದು ಪೈಪ್ ಅಳವಡಿಸ್ಕೊಂಡು ಆ OWDC ಅಂತ ಆಗಲೇ ಹೇಳ್ತಾ ಇದ್ದೆ, ವೇಸ್ಟ್ ಡಿಕಂಪೋಸರ್ ಅಥವಾ ಒಂದು ಕಲ್ಚರ್ ರೀ, ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಕಲ್ಚರು. ಆ ಕಲ್ಚರ್ಗೆ 800 ಲೀಟ್ರ್ ಬ್ಯಾರಲ್ ನೀರು ಹಾಕಿ ಅದು 2 kg ಸಾವಯವ ಬೆಲ್ಲ ಹಾಕಿ ಒಂದು ವಾರ ಬೆಳಿಗ್ಗೆ ಸಾಯಂಕಾಲ ತಿರುಗಿಸ್ತಾ ನೆರಳಲ್ಲಿ ಒಂದು ಬಟ್ಟೆ ಕಟ್ಟಿ ಇಡೋದ್ರಿಂದ ಅದು ರೆಡಿ ಆಗುತ್ತಲ್ಲ ರೀ, ಆ ಚಾರ್ಜರ್ ಪಂಪ್ ಮುಖಾಂತರ ಅದಕ್ಕೆ ಕನೆಕ್ಟ್ ಕೊಟ್ಟು ಆ ಸ್ಪಿಂಕ್ಲರಿಗೆ ಒತ್ತಿಸ್ಬಿಡ್ತೀನಿ ರೀ. ಅದು ಸ್ಪ್ರೇ ಆಗುತ್ತೆ, ಭೂಮಿಗೂ ಹರಡುತ್ತೆ ಸರ್. ಅದು ಆದಷ್ಟು 1-2 ತಿಂಗಳಲ್ಲಿ ಅದು ಎಲ್ಲ ತ್ಯಾಜ್ಯ ರೌದಿ ನಿರ್ವಹಣೆ ಆಗಿಬಿಡ್ತೈತೆ ರೀ. ನಮ್ಮ ಪವರ್ ಟಿಲ್ಲರ್ಲಿ ಅದು ಗಳೆ ಹೊಡೆದು ಇದು ಮಾಡ್ತೀವಿ ರೀ. ಆ ರೌದಿ ಕಾಯಿದ್ರೆ ನಮ್ಮಲ್ಲಿ ಕಳೆಗಳು ಮೊದಲಾಗಿ ಹೆಚ್ಚು ಬರಲ್ಲ ರೀ ಸರ್.
1: ಅಂದ್ರೆ ಪ್ರಯೋಗಶಾಲೆನೇ ನಿಮ್ಮ ತೋಟದಲ್ಲಿ ಐತೆ ಅಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ ಅಂತ ನಂದ ಒಂದು ಅಭಿಪ್ರಾಯ. ಅದೇ ರೀತಿ ವೇಸ್ಟ್ ಡಿಕಾಂಪೋಸ್ಟ್ಗಳನ್ನ ಬಳಸಿ ಗೋಕೃಪಾಮೃತ ಮತ್ತು ಇನ್ನೂ ಅನೇಕ ಜೀವಾಣುಗಳನ್ನು ತಾವು ತಯಾರು ಮಾಡ್ತೀರಿ ಅಂತ ಹೇಳಿದ್ರಿ, ತಾವು ಅದನ್ನು ಯಾವ ರೀತಿ ತಾವು ಇದನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಅದನ್ನು ರೆಡಿ ಮಾಡ್ಕೋತೀರಿ?
0: ಕೆಲವೊಂದಿಷ್ಟು ನಾ ಮಾಡ್ಕೊಂಡಿದ್ದು ಹೇಳ್ಬೋದು ಅಂದ್ರೆ ಸರ, ಈಗ ನಾನು ಕಬ್ಬಿಗೆ ಜೀವಾಮೃತ ಮಾಡೀನಿ ರೀ, WDC ಮಾಡೀನಿ ರೀ, ಆಮೇಲೆ ಗೋಕೃಪಾಮೃತ ಮಾಡೀನಿ ರೀ. ಗೋಕೃಪಾಮೃತ ನನ್ನ ಸದ್ಯಕ್ಕೆ ಕಲ್ಚರ್ ಇಲ್ಲ ರೀ, ಯಾಕಂದ್ರೆ ಆಕಳ ಓದಿಂದ ಅದು ಸ್ವಲ್ಪ ನನ್ನ ಸ್ವಲ್ಪ ಇದ್ರದಿಂದ ಅದು ವೇಸ್ಟ್ ಆಗೈತೆ ರೀ, ಬೇರೆ ಕಲ್ಚರ್ ತರಬೇಕು ರೀ ರೈತರ ಕಡೆದ. ಆಮೇಲೆ ಇನ್ನು ಕೆಲವೊಂದು ಎರೆಹುಳದ ಗೊಬ್ಬರ ತಯಾರು ಮಾಡ್ಕೊಂಡಿನಿ ರೀ, ವರ್ಮಿ ವಾಶ್ ಒಂದು ಮಾಡ್ಕೊಂಡಿನಿ ರೀ. ಇದರಿಂದ ಕೆಲವೊಂದು ಇವು 2-3 ಐಟಮ್ ಹೆಂಗೆ ಮಾಡ್ಕೋದು ತಮ್ಗೆ ಹೇಳ್ತೀನಿ ರೀ, ಒಂದೊಂದೊಂದು ಹಂಗೆ ಹೊಸದು ಮಾಡ್ಕೋತ ಹೊಂಟೇನಿ ರೀ. ಈಗ ಜೀವಾಮೃತದನಕರ ಆಗಲೇ ಹೇಳೀನಿ ರೀ ನಿಮ್ಗೆ ಫಸ್ಟಿಗೆ, ಈಗ ವೇಸ್ಟ್ ಡಿಕಂಪೋಸರನ್ನು ಕೂಡ ಅದು ಬೆಲ್ಲ ಹಾಕಿ ಒಂದು ವಾರ ತಯಾರು ಮಾಡಿ ಇದು ಭೂಮಿಗೆ ಸ್ಪಿಂಕ್ಲರ್ ಮುಖಾಂತರ ರೌದಿ ಗೊತ್ತಿಸೋ ಅದು ಹೇಳೀನಿ ರೀ. ಈಗ ವರ್ಮಿ ವಾಶ್ ತಯಾರು ಮಾಡ್ಕೊಳ್ಳೋದು ನಿಮ್ಗೆ ಹೇಳ್ತೀನಿ ರೀ ಸರ್. ವರ್ಮಿ ವಾಶ್ ಹೆಂಗಂದ್ರೆ ಈಗ ನಮ್ಮಲ್ಲೇ ಮಳೆಗಾಲದಲ್ಲಿ ಎರೆಹುಳುಗಳು ಉತ್ಪತ್ತಿ ಹುಟ್ಟುತ್ತವೆ ರೀ. ಮಳೆಗಾಲದಾಗ ಅತಿ ಹೆಚ್ಚು ಯಾಕೆ ಬರ್ತಾವೆ ಅಂದ್ರೆ ಅವಕ್ಕೆ ಬೇಕಾದ ವಾತಾವರಣ ಅಲ್ಲಿ ಸಂಕಪ್ತಿರ್ತದೆ ರೀ. ನಾವೊಂದು ಗೆಸ್ ಮಾಡಿದೆ ರೀ, ಈ ಎರೆಹುಳ 500-600 ರೂಪಾಯಿ kg ಕೊಂಡು ತರೋಕ್ಕಿಂತ ಈಗ ಅದಲ್ಲ ಇವು ನಮ್ಮ ತಿಪ್ಪಿ ಒಳಗೆ ಒಂದು ಅವಕ್ಕೆ ಬೇಕಾದ ವಾತಾವರಣ ಕಲ್ಪಿಸ್ಬೇಕತ್ತೆ ಯಾಕಿಂದ ತಿಪ್ಪಿಗೆನ ಒಂದು ಸ್ಪಿಂಕ್ಲರ್ ಥರ ಅಳವಡಿಸ್ಕಿಂದ ಅಲ್ಲಿ ಸಪ್ರೇಟ್ ಒಂದು ನಮ್ಮದು ಹುಂಚಿ ಗಿಡ ಐತಲ್ರಿ, ಇಲ್ಲಿ ಈ ಗಿಡದ ಬಡ್ಡ್ಯಾಗ ಸಗಣಿ ಸಪ್ರೇಟ್ ಹೋಗೋದು, ಅದಕ್ಕೆ ಒಂದು 10-15 ದಿನ ನೀರು ಕೊಡೋದ್ರಿಂದ ಅದು ಸ್ಪಿಂಕ್ಲರ್ ಹೊಡೆಯೋದ್ರಿಂದ ಅದರಲ್ಲಿ ಕಾವು ಅನ್ನೋದು ಹೋಗಿಬಿಡ್ತೈತೆ ರೀ. ಕೋಲ್ಡ್ ಆಗೋದ್ರಿಂದ ಅಲ್ಲಿ ಸಗಣಿ ಒಂದು 15-20 ದಿನ ಮೇಲೆ ಎರೆಹುಳ ತಾನ ಮೈತ ಗೊಬ್ಬರ ಮಾಡಾಕತ್ತೈತೆ ರೀ ಹಿಕ್ಕೇರಿ. ಇದರಿಂದ ವರ್ಮಿ ವಾಶ್ ನೀವು ಯಾಕೆ ಮಾಡ್ಕೋಬಾರ್ದು ತೆಗ್ಸಿಂದ ಒಂದು ಬ್ಯಾರಲ್ದ ತೊಗೊಳಿದ್ರಿ, ಆ ಬ್ಯಾರಲ್ದಾಗ ಈ ನಮ್ಮಲ್ಲಿ ತೆಂಗಿನಕಾಯಿ ಏನು ಸುಲ್ದಿರ್ತೇವ್ರಲ್ಲ ಆ ತೆಂಗಿನ ಚಿಪ್ಪು ಸುಲ್ದದ್ದು ಸಟ್ಟಿರಿ ಅವು ಹಿಂಗೆ ಇಡಬಾರ್ದ್ರಿ ಚಿತ್ತ ಬಡ್ಡ್ಯಾಗ ಒಂದು ನಲ್ಲಿ ಕುಣಿಸಿರ್ತೀರ, ಆ ನಲ್ಲಿ ಲೇವಲ್ಕಿಂತ ಒಂದು 2 ಬಟ್ ಮ್ಯಾಗ 2 ಇಂಚ್ ಮ್ಯಾಗ ಬರಂಗೆ ಡಬ್ ಹಾಕೋದ್ರಿ. ಅದ್ರ ಮ್ಯಾಗ ಈ ತೆಂಗಿನ ತಟ್ಟು ಸಿಗ್ತಾವ್ರಿ, ತೆಂಗಿನ ಅದು ತೆಂಗಿನ ಪರಕಿ ಮಧ್ಯೆ ಇರ್ತೈತೆ ರೀ, ಅದು ಆ ತಟ್ಟು ಹಾಕೋದ್ರಿ. ಆ ತೆಂಗಿನ ತಟ್ಟು ಹಾಕಿ ಅದ್ರ ಮ್ಯಾಗ ಇದು ಒಂದು ಗೊಣಿ ಚೀಲ ಹಾಸೋದ್ರಿ. ಈ ಗೊಣಿ ಚೀಲ ಅಂದ್ರೆ ಇದು ಕಟ್ಟ ಗೊಂಜಾ ಕಟ್ಟ ಇವಂದ್ರೆ ಈಗಿನ ಪ್ಲಾಸ್ಟಿಕ್ ಹಾಕಬಾರ್ದ್ರಿ, ಅದು ಹಾಕಿಸಿಂದ ಈಗ ಅರ್ಧಂಬರ್ಧ ಕಳೆತಂತ ಈ ಗೊಬ್ಬರ ಏನಿರ್ತೈತಿರಲ್ಲ ಸಗಣಿ ಗೊಬ್ಬರ ನೀರು ಹೊಡೆದಿದ್ದು 10-15 ದಿನದ ಎರೆಹುಳ ಅದು ದನಗಳ ಕಾಲಂದ ಎಲ್ಲ ಹಾಕಿಸಿಂದ ಒಂದು 10-15 ದಿನ ಈ ನೀರು ಒಂದು 2 ಕೊಡ ನೀರು ಹಾಕ್ತಾ ಹೋಗೋದ್ರಿ. ಅದಕ್ಕೆ ಹಾಕೋದು ತೆಳಗಡೆ ನಲ್ಲಿ ಮುಖಾಂತರ ತಕ್ಕೊಳ್ಳೋದು ಮತ್ತು ಮ್ಯಾಗ ಹಾಕೋದು ಮಾಡೋದ್ರಿಂದ ಅದರಲ್ಲಿ ಹೀಟ್ ಜನ್ರೇಟ್ ಅಂದರೆ ಸಗಣಿಯಿಂದ ಕಾವು ಬಾಳಕ್ಕಿರ್ತಾರೆ ಅಲ್ಲಿ ಎರೆಹುಳ ಬದುಕಾಲ, ಅದಕ್ಕಾಗಿ ಪ್ರೊಸೆಸ್ ಮಾಡೋದ್ರಿ. ಮಾಡಿ

0: ಅದು ಕೋಲ್ಡ್ ಆದ ತಕ್ಷಣ ಒಂದು ನಾಲ್ಕು ಎರೆ ಹುಳ ಬಿಟ್ಟು ನೋಡಿದ್ರಿ ಅದ್ರಾಗ ಅದು ಹೊರಗೆ ಬರ್ತೈತೆ ಅಥವಾ ಮೇಕೋತ ಒಳಗೆ ಹೋಗ್ತೈತೆ ನೋಡಿದ್ರಿ. ಅದು ಹೆಚ್ಚು ಬೆಳಕು ಇಷ್ಟಪಡಲ್ಲ ರೀ, ಕತ್ಲ ಇಷ್ಟಪಡ್ತೈತಿ, ಅದು ಹೆಚ್ಚು ರಾತ್ರಿ ಟೈಮ್ ಇದು ರೀ. ಹೀಗಾಗಿ ಅದು ಮೇಯ್ದು ಒಳಗೆ ಹೋಗಿ ಬಂದು ಮರದಸ ಒಂದು ಎರಡು ದಿನದಲ್ಲಿ ಹಿಕ್ಕಿ ಹಾಕಿತ್ತಂದ್ರೆ ಅಂದರೆ ಅಲ್ಲಿ ಎಲ್ಲ ಹೀಟ್ ಹೋಗೈತೆ ಅಂತ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಒಂದು 2 ಕೆಜಿ ಎರೆ ಹುಳ ಬಿಟ್ಟು ಬಿಡೋದ್ರಿ. ಬಿಟ್ಟು ಆ ಬ್ಯಾರಲ್ ಮ್ಯಾಗ ಒಂದು ಸಣ್ಣ ಒಂದು ಕೊಡ ಸಣ್ಣ ಹನಿ ಹನಿ ಬೀಳೋತರ ಒಂದು ಒಂದು ಇವ ಬಾಟ್ಲಿ ಆಗಲಿ ಅಥವಾ ಒಂದು ಬಿಂದಿಗೆ ಆಗಲಿ ಕಟ್ಟಿಬಿಡೋದ್ರಿ. ಅದು ಮ್ಯಾಗ ಹನಿ ಹನಿ ಬೀಳ್ತಾ ಇರ್ಬೇಕು ರೀ. ಆ ಗೊಬ್ಬರದಾಗ ಬಿದ್ದು ಆ ಎರೆ ಹುಳದ ಮೈ ಮ್ಯಾಗ ಆದ ತೆಳಗಡೆ ನಲ್ಲಿ ಮುಖಾಂತರ ಹನಿ ಹನಿ ಏನು ಬೀಳ್ತೈತಲ್ರಿ, ಅದು ಬೆಳಿಗ್ಗೆ ಉಪಯೋಗ ಮಾಡ್ಕೋತ ಹೋಗೋದ್ರಿ ಸರ್. ಇದು ಅಂದ್ರೆ ವರ್ಮಿ ವಾಚರಿ. ಇನ್ನು ಕೆಲವೊಂದು ಪೋಷಕಾಂಶಗಳ ದ್ರವ್ಯ ಅಂದರೆ ಈ ಮೈಕ್ರೋನ್ಯೂಟ್ರಿಯಂಟ್ ಅಂತೇಳಿ ಅಂಗಡಿ ಅಂತ ನಾವು ರೈತರು ಹೊಡಿತೇವೆ ರೀ. ಈ ಪೋಷಕಾಂಶಗಳ ದ್ರವ್ಯ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು ರೀ. ಅದು ಹೆಂಗಂದ್ರೆ ರೀ, ಈಗ ಒಂದು ಬ್ಯಾರಲ್ ರೀ, ಈ ಬ್ಯಾರಲ್ದಾಗ ಒಂದು 3 ಥರ ಧಾನ್ಯಗಳು ತೊಗೋದು ರೀ. ಎಣ್ಣೆಕಾಳು 3 ಥರ ರೀ, ಆಮೇಲೆ ದ್ವಿದಳ ಧಾನ್ಯ ರೀ, ಏಕದಳ ಧಾನ್ಯ ರೀ, ಆಮೇಲೆ ಇದು ಪೆರಸಲ್ಪೇಟ್ ಅಂತ ನಾವು ಹಾಕ್ತೇವೆ ರೀ. ಅದು ಒಂದು ಮೈಕ್ರೋನ್ಯೂಟ್ರಿಯಂಟ್ ಬರೋ ಸಂಬಂಧ ಒಂದು 10-20 ಕಬ್ಬಿಣದ ಮಳೆ ರೀ, ಒಂದು 20-30 ಕಬ್ಬಿನ ಮಳೆ ಹಾಕೋದು ರೀ. ಆಮೇಲೆ ಬೂದಿ ರೀ, ಬೂದಿ ಯಾಕಂದ್ರೆ ಪೊಟ್ಯಾಷಿಯಂ ಅಂಶ ಇರ್ತೈತೆ ರೀ. ಆಮೇಲೆ ಇದು ಎಣ್ಣೆ ಕಾಳು ದಿನಸ ಒಟ್ಟು 3 ಥರ, ಆಮೇಲೆ ದ್ವಿದಳ ಧಾನ್ಯ ಏಕದಳ ಧಾನ್ಯ ಹಾಕಿರ್ತೇವೆ ರೀ. ಆಮೇಲೆ ಇನ್ನು ಇದಕ್ಕೆ ಶೆಲ್ ಗಡಿಯಾಳ ಸುಟ್ಟು ಶೆಲ್ ಇರ್ತಾವಲ್ಲ ರೀ, ಅದ್ರದ್ದು ಒಳಗಿಂದು ಪೌಡ್ರ್ ರೀ ಜಜ್ಜಿ, ಅದು ಹಾಕ್ಬೇಕು ರೀ. ಹಾಕಿ ಪಪ್ಪಾಯ ಹಣ್ಣು ರೀ, ಬಾಳೆಹಣ್ಣು, ಆಮೇಲೆ ಗೋಮೂತ್ರ, ಸಗಣಿ, ಆಮೇಲೆ ಮಜ್ಜಿಗೆ, ಬೆಲ್ಲ ಇವೆಲ್ಲ ಹಾಕಿಸಿಂದ ಒಂದು 21ರಿಂದ ಒಂದು ತಿಂಗಳ ತನಕ ಇಡ್ಬೇಕು ರೀ. ಇಟ್ಟು ಅದು ಪೋಷಕಾಂಶಗಳಂತ ದ್ರವ್ಯ ಅಂದ್ರೆ ಮೈಕ್ರೋನ್ಯೂಟ್ರಿಯಂಟ್, ಬೆಳಿಗ್ಗೆ ಬೇಕಾದ ಸಣ್ಣ ಲಘು ಪೋಷಕಾಂಶಗಳು ಎಲ್ಲ ಅದರಲ್ಲಿ ಸಿಕ್ಕಿಬಿಡ್ತಾವೆ ರೀ. ಅದನ್ನು ನಾವು ಸೋಸ್ಕೊಂಡು ಸ್ಪ್ರೇ ಮಾಡ್ಕೋಬೋದು ರೀ. ಆಮೇಲೆ ಈಗ ಬೆಳಿಗ್ಗೆ ರೋಗ ಬರ್ತಾವೆ ರೀ, ರೋಗ ಬಂದಾಗ ನಾವು ಅತಿ ಎಲ್ಲಕ್ಕೂ ಮದ್ದು ಹಾಲಿನ ಒಣ ತೆಗೆಸಿಂದ ಒಂದು ಈಗ ನಾವು ಆಕಳ ಮಜ್ಜಿಗೆ ಈಗ ನಮ್ಮ ಮನೆಯಾಗ ಈ ತಾಮ್ರ ಕೊಡ ಆಯ್ತಿರಲ್ಲ, ಇದ್ರ ಹಾಕಿ ಇಟ್ಬಿಟ್ಟಿರ್ತೇವೆ ರೀ. ಈ ತಾಮ್ರ ಕೊಡದ ಹಾಕಿ 40 ದಿವಸ ತನಕ ಇಟ್ಟು ಬಿಡಿದ್ರೆ ಅದು ಹುಳಿ ಎಷ್ಟು ಹೆಚ್ಚಾದ್ರೆ ಆಗಲ್ಲ ರೀ, ಎಷ್ಟು ಹುಳಿ ಹಾಕತ್ತೆ ಅಷ್ಟು ಅದ್ರ ರಿಸಲ್ಟ್ ರೀ. ಆ ಮಜ್ಜಿಗೆ ಏನೈತಿ ಸ್ಪ್ರೇ ಮಾಡೋದ್ರಿಂದ ರೀ ರೋಗ ಭಾಳ ಕಂಟ್ರೋಲ್ ಬರ್ತೈತೆ ರೀ ಸರ್.
1: ಅಂದ್ರೆ ಎಲ್ಲ ಬೆಳೆಗಳಿಗೆ ಈ ಮಜ್ಜಿಗೆನ ಸಿಂಪಡಣೆ ಮಾಡ್ಬೋದು ಅಂತ ಹೇಳ್ತೀರಿ?
0: ಹಾಂ ರೀ, ವಿಜ್ಞಾನಿಗಳ ಪ್ರಕಾರ ಬೆಳೆಗಳಿಗೆ ಅತಿ ಹೆಚ್ಚು ಮಜ್ಜಿಗೆಯಿಂದನೇ ಕ್ಯಾಲ್ಸಿಯಂ ಸಿಗ್ತೈತೆ. ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ನಾವು ಅಂಗಡಿಯಲ್ಲಿ ತಂದು ಹಾಕ್ತಿದ್ದೇವೆ ರೀ, ಆ ಬೆಳೆಗೆ ಈ ಮಜ್ಜಿಗೆ ಮುಖಾಂತರ ಸಿಕ್ಬಿಡ್ತೈತೆ ರೀ ಸರ್.
1: ತುಂಬ ಸಂತೋಷ ಕಲ್ಮೇಶ್ ಅವರೇ. ಅದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳನ್ನು ಬೆಳೆದಿರಿ, ಇದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಇದು ನೋಡಿರಿ ಸರ್, ನಮ್ಮದು ಮುಖ್ಯವಾದ ಬೆಳೆ ಕಬ್ಬು ಇರೋದ್ರಿಂದ ಮನೆ ಹತ್ತಲೇ ಒಂದು 1/2 ಎಕರೆ ಅಷ್ಟು ಮಾತ್ರ ಇಟ್ಕೊಂಡೇವೆ ರೀ. ಇದರಲ್ಲಿ ನಮ್ಮ 4-5 ದನ ಇರೋದ್ರಿಂದ ಈ ದನಗಳಿಗೆ ಇದಷ್ಟು ಹುಲ್ಲು ಹಚ್ಕೊಂಡೇವೆ ರೀ, ಹುಲ್ ಮೇವ. ಯಾಕಂದ್ರೆ ಆಮೇಲೆ ಕಣಿಕೆ ಅಷ್ಟು ಇರ್ತೈತೆ ರೀ ಒಣ ಮೇವು ಮೆಕ್ಕೆಜೋಳದ ರೀ. ಆಮೇಲೆ ನಮಗೆ ಬೇಕಾದ ತರಕಾರಿಗಳು ಬೆಳ್ಕೋತೇವೆ ರೀ, ಸ್ವಲ್ಪ ಬೆಳ್ಳುಳ್ಳಿ ರೀ. ಆಮೇಲೆ ಈರುಳ್ಳಿ ಏನೈತಿ ಬಿತ್ತಿಸಿ ಬಿಡ್ತೇವೆ ರೀ, ಅದೇ ಬೋದಿಗೆ ಬೆಳ್ಳುಳ್ಳಿ ಹಾಕಿರ್ತೇವೆ ರೀ. ಆಮೇಲೆ ಇದು ನಮ್ಮ ಪವರ್ ಟಿಲ್ಲರ್ಲೇ ನಮ್ಗೆ ಎಷ್ಟು ಬೇಕು ಅಷ್ಟು ಸಾಲು ಬಿಟ್ಕೊಂಡು ತರಕಾರಿ ಬೆಳ್ಕೋತೇವೆ ರೀ ಮನೆಗೆ. ಇದೇ ಈ ಬ್ಯಾರಲ್ದಾಗ ಈಗ ಏನು ನೋಡಿದ್ರಲ್ಲ, ಈ ಎರೆ ಹುಳು ಗೊಬ್ಬರ ತಳಗೊಬ್ಬರ ಹೋಗಿತ್ತೇವೆ ರೀ, ಮ್ಯಾಗಿತ್ತರೇ ಸ್ಪ್ರೇ ಮಾಡ್ಕೊಳ್ಳೋದು, ನೀರಾಗಿ ಬಿಟ್ಕೋತೇವೆ ರೀ. ಈ ಥರ ನಾವು ಮಾಡ್ಕೋತೇವೆ ರೀ.
1: ಅಂದ್ರೆ ಇದು ಈ ಬೆಳೆಗಳನ್ನೆಲ್ಲ ಸಂಪೂರ್ಣ ಸಾವಯವದಲ್ಲಿ ತಾವು ಬೆಳೀತಾ ಇದ್ದೀರಿ?
0: ಹಾಂ, ಇವು ಮನೆಗೆ ಬೇಕಾದ ಎಲ್ಲ ಸಾವಯವದಲ್ಲಿ ನಮ್ಗೆ ಬೇಕಾದ ಮಾಡ್ಕೋತೇವೆ ರೀ. ಆದರೆ ಈ ಕಬ್ಬು ಆದ ತಕ್ಷಣ 3 ವರ್ಷ ಆದ ತಕ್ಷಣ ಒಂದು ಅದಕ್ಕೆ ಮಧ್ಯ ಅವಕಾಶ ಕೊಡ್ಬೇಕಾಕತಿ ಭೂಮಿಗೆ, ಏನಂತಾರಪ್ಪ ಅಂದ್ರೆ ರೆಸ್ಟ್. ಏಕ ನಾವು ಕಬ್ಬು ಮಾಡೋದ್ರಿಂದ ಕಬ್ಬು ಸರಿಯಾಗಿ ಬರಲ್ಲ ರೀ, ಆ ಟೈಮ್ದಾಗ ನಾವು ಯಾವುದಾದ್ರೂ ಕಡಲೆ ಅಥವಾ ಗೋಧಿ ಹಿಂಗೆ ಬೆಳೆ ಬದಲಾವಣೆ ಮಾಡಿಕೊಂಡು ಮತ್ತೆ ಒಂದು 6 ತಿಂಗಳಿಂದ ಕಬ್ಬು ಮಾಡ್ತೀವಿ ಸರ್.
1: ಅದೇ ರೀತಿಯಲ್ಲಿ ಬಾಳೆಯನ್ನು ತಾವು ಬೆಳೆದಿರಿ, ಇದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ? ಇದನ್ನು ಸಂಪೂರ್ಣ ಸಾವಯವದಲ್ಲಿ ಅಥವಾ ರಾಸಾಯನಿಕದಲ್ಲಿ ಬೆಳೆದಿರಾ?
0: ಬಾಳೆ ಈ ತೆಂಗಿನ ಗಿಡ ಆಯ್ತು ರೀ, ಬಾಳೆ ಆಯ್ತು ರೀ, ಇವೆಲ್ಲ ಗಿಡಗಂಟಿ ಪೂರ್ತಿಕ್ಕಿಂತ ಪೂರ್ಣ ಸಾವಯವದಾರಿ ಸರ್. ಯಾವುದೇ ಬಾಳೆಗೆ ರಾಸಾಯನಿಕ ಉಪಯೋಗ ಮಾಡಂಗಿಲ್ಲ ರೀ. ಯಾಕಂದ್ರೆ ನಮ್ಮ ತಂದೆಯವ್ರ ತಾತ ಕಾಲದಿಂದಲೂ ಬಂದಂಥ ಅದೊಂದು ಜವಾರಿ ಆಗಿ ಕಾಯ್ಕೊಂಡು ಬಂದೇವ್ರಿ. ಅದರಾಗಿನ ಒಂದು 4-4 ಬಚ್ಚ ಹಂಗೆ ಹಚ್ತಾ ಈ ಒಂದು 34 ಬಚ್ಚ ಮನೆ ಪೂರ್ತಿಕ್ಕೆ ಅದಾವ ರೀ. ಈಗ ಅವು 10x10 ಹಚ್ಚೇವ್ರಿ ರೀ, ಅದು ಚಲೋ ಬಂದವ ರೀ ಸರ್. ರಾಸಾಯನಿಕ ಅನ್ಕರ ಯಾವುದೇ ಯೂಸ್ ಮಾಡಲ್ಲ ರೀ ಅದಕ್ಕೆ.
1: ಅದೇ ರೀತಿ ತಾವು ಗೋಧಿಯನ್ನು ಬೆಳೆದಿನಂತೆ ಕೇಳ್ಪಟ್ವಿ, ಅದನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ತೀರಿ?
0: ಗೋಧಿ ನೋಡಿರಿ ಸರ್, ಮೊದಲ ನಮ್ಮ ತಂದೆಯವರಿದ್ದಾಗ ಎತ್ತುಗಳಿದ್ದವ್ರಿ, ಒಕ್ಕಲ್ತನ ಮಡಿಕೆ ಸಾಲಾಗಿ ಒಗೆದು ಬಿಡ್ತಿದ್ದೇವೆ ರೀ. ಮಡಿಕೆ ಸಾಲಾಗಿ ಹೋಗೋದು, ಮುಂದೆ ಗೋಧಿ ಕಟಾವು ಮಾಡುವವರೆಗೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಅವಾಗೆಲ್ಲ ಕೋದ ರಾಶಿ ಮಾಡ್ತಿದ್ರಿ. ಈಗೆಲ್ಲ ಮಷಿನ್ ಬಂದ ನೋಡ್ರಿ ನಿತ್ತಲೆ ಒಂದಿನದಾಗ. ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಅನಿವಾರ್ಯವಾಗಿ ದೊಡ್ಡ ಮಷಿನ್ ಹಾಕಿ ರಾಶಿ ಮಾಡ್ಕೋತೀರಿ ಸರ್. ಈಗ
1: ಆದರೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ.
0: ಇಳುವರಿ ಆಗಿನಷ್ಟು ಈಗ ಬರಲ್ರಿ ಸರ್. ಯಾಕಂದ್ರೆ ಈಗ ಹೆಚ್ಚು ನಾವು ಮಧ್ಯ ರಾಸಾಯನಿಕ ಉಪಯೋಗಿಸಿದ್ರಿಂದ ಭೂಮಿ ಸ್ವಲ್ಪ ಇದು ಆಗ್ಯಾವ ರೀ. ಆದರೆ ಮತ್ತೆ ಈಗ ನಾವು ಈ ನೈಸರ್ಗಿಕದತ್ತ ಒಲವು ತೋರೋದ್ರಿಂದ ತಿಪ್ಪೆ ಗೊಬ್ಬರ ಈ ಥರ ಮಾಡ್ಕೋತ ಹೋಗೋದ್ರಿಂದ ಮತ್ತೆ ಸ್ವಲ್ಪ ಹೆಚ್ಚಿಗೆ ಇಳುವರಿ ಪಾಡ್ ಕಾಣಾಕ್ತೈತೆ ರೀ ಸರ್.
1: ಇಲ್ಲಿವರೆಗೆ ತಾವು ಈ ಸಾವಯವ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದೇ ರೀತಿ ನಿಮ್ಮ ಮಾತಿನಿಂದ ನಮಗೆ ಏನ ಅರ್ಥ ಆಯ್ತು ಅಂತಂದ್ರೆ, ಈ ನಾವು ಭೂಮಿಗೆ ವಿಷವನ್ನು ಉಣಿಸಿದ್ರೆ ಭೂಮಿ ನಮಗೆ ಮರಳಿ ವಿಷವನ್ನು ಕೊಡ್ತತಿ. ಅದಕ್ಕೆ ನಾವು ವಿಷಮುಕ್ತವಾದಂಥ ಆಹಾರ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನು ಬೆಳೆದ್ರೆ ಅದು ನಮಗೆ ವಿಷಮುಕ್ತವಾದಂಥ ಆಹಾರವನ್ನು ಒದಗಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ತೈತಿ ಅನ್ನೋದು ನಿಮ್ಮ ಮಾತಿನಿಂದ ಅರ್ಥ ಆಯಿತು. ಇದಕ್ಕೆ

0: ಏನು ಹೇಳ್ತೀರಿ?
1: ಏನಿಲ್ಲ ಸರ್, ಈಗ ಎಲ್ಲಾ ರೈತರು ತಗೊಳ್ಳೋಕ್ಕಿಂತಲೂ ನನ್ನ ಆಸೆ ಏನಂದ್ರೆ, ನನ್ನ ಹೊಲದಲ್ಲಿ ಎಷ್ಟಾದರೂ ಪೂರ್ಣ ಸಾವಯವ, ಒಂದಿಲ್ಲ ಒಂದಿನ ಈ ರಾಸಾಯನಿಕ ಪೂರ್ಣ ತ್ಯಜಿಸಿ, ಈಗ ಹೆಂಗೆ ನಾ ಅರ್ಧ ಸ್ವಲ್ಪ ಮಟ್ಟಿಗೆ ಆರ್ಗ್ಯಾನಿಕ್ ಕೋಟಿಂಗ್ ಮಾಡ್ತೆ, ಇದನ್ನೂ ಒಂದಿನ ಬಿಟ್ಟು ಕಿಸಿಂದ ಪೂರ್ಣ ಸಾವಯವದಲ್ಲಿ ಮಾಡ್ಬೇಕನ್ನು ನನ್ನ ಆಸೆ ರೀ. ಇದರಂತೆ ರೈತರು ಅಟ್ಲೀಸ್ಟ್ ನಮ್ಮ ಮನೆಗೆ ಬೇಕಾದಷ್ಟಾದರೂ ಕಾಯಿಪಲ್ಲೆ ರೀ ಎಲ್ಲ ರೈತರು ಬೆಳ್ಕೊಂಡ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ರೀ ಸರ್. ನಮ್ಮ ಮಾರ್ಕೆಟಿಂಗ ಮುಂದೆ ವಿಚಾರ ಮಾಡೋಣ ರೀ. ಈ ಸದ್ಯಕ್ಕೆ ನಮಗೆ ಮನೆಗೆ ಬೇಕಾದಾದರೂ ಒಂದಿಷ್ಟು ನಾವು ಸಾವಯವದಲ್ಲಿ ಬೆಳ್ಕೊಳ್ಳೋದು ಉತ್ತಮ ರೀ. ಎಷ್ಟು ನಾವು ಭಾಳ ಒಂದು ಬ್ಯಾರಲ್ ರೀ, ಒಂದು ಜೀವಾಮೃತಕ್ಕೆ ಒಂದು ವರ್ಮಿ ವಾಶ್ ಇಷ್ಟು ಮಾಡಿಕೊಂಡ್ರೂ ನಮಗೆ ಸಾವಯವದಲ್ಲಿ ನಮ್ಮ ಮನೆಗೆ ಬೇಕಾದ ಕಾಯಿಪಲ್ಲೆ ಎಲ್ಲ ಥರ ಬರ್ತದೆ ರೀ ಸರ್.
0: ಯಾರಾದರೂ ಯುವ ರೈತರು ಸಾವಯವ ಮಾಡ್ಬೇಕನ್ನೋರಿಗೆ ತಮ್ಮ ಕಿವಿ ಮಾತಿನ ಹೇಳ್ತೀರಿ?
1: ಮಾಡ್ಬೋದು ಸರ್, ಪ್ರಯತ್ನ ಇರಬೇಕು ನೋಡ್ರಿ ಸರ್ ಅದರಿಂದ. ಯಾಕಂದ್ರೆ ಹಂಗೆ ನಾ ಸಾವಯವ ಮಾಡ್ತೀನಿ ಅಂತ ಹೇಳಿಸಿಂದ ಈಗ ಏನು ಮಾಡಂಗಿಲ್ಲ, ನಾ ಹೊಟ್ಟೆ ಏನು ಹಾಕಂಗಿಲ್ಲಪ್ಪ ಅಂತ ಬಿಡ್ತೀನಿ ಅಂದ್ರೆ ಅಲ್ಲಿ ಏನೂ ಬರಂಗಿಲ್ಲ ರೀ. ಕೆಲವೊಬ್ರು ನಮ್ಮ ತಲೆಯಾಗಿ ಇರ್ತೈತೆ ರೀ, ಹೊಟ್ಟೆ ಸಾವಯವ ಕೃಷಿ ಅಂದ್ರೆ ಏನೂ ಮಾಡಲಿಕ್ಕೆ ಬಿಟ್ರೆ ತಾನಾಗಿ ಬೆಳಿತೀವಿ, ಅದೇ ನೈಸರ್ಗಿಕ ಕೃಷಿ ಅಂತ ಹೇಳಿರ್ತಾರೆ. ಹಂಗೆ ಇರಲ್ಲ ರೀ ಸರ್, ಭೂಮಿ ಒಳಗೆ ನಾವು ಇಟ್ಟು ದಿವ್ಸ ವಿಷಯ ಉಣಿಸಿ ಅದಕ್ಕೆ ಸಾಕಷ್ಟು ರಾಸಾಯನಿಕ ಹಾಕಿ ಅದು ತನ್ನ ತಾಕತ್ ಕಳ್ಕೊಂಡ್ಬಿಟ್ಟತ್ರಿ, ಅಲ್ಲಿ ಜೀವಾಣುಗಳು ಸತ್ತು ಹೋಗ್ಯಾವ ರೀ. ಅದಕ್ಕೆ ನಾವು ಎಷ್ಟು ನಮ್ಮ ಕೈಲಿಂದ ಸಾಧ್ಯತೆ ಪೂರ್ಣ ಬಿಟ್ರೆ ಅನ್ಕಾರ ಒಮ್ಮಿನೊಮ್ಮೆ ಬಿಟ್ರೆ ಅನ್ಕಾರ ಚಲೋನೋ ರೀ. ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಇದು ಮಾಡ್ಕೋತಾರೆ, ಸಾಧ್ಯ ಆದಷ್ಟು ಅದನ್ನು ಬಿಟ್ಕೋತಾರೆ ಹೋಗ್ರಿ. ಈ ಸಾವಯವ ಅಂದ್ರೆ ಏನ್ರಿ, ನಾವು ಅಲ್ಲಿ ಎಷ್ಟು ಭೂಮಿ ಮಣ್ಣು ತಾಕತ್ ಮಾಡಕ್ಕೆ ಸಾಧ್ಯ ಐತ್ರಿ ಅಷ್ಟು ಜೀವಾಣುಗಳನ್ನು ತಯಾರು ಮಾಡಿ. ಈಗ ನಾವು ಕಿಶನ್ ಚಂದ್ರ ಅವ್ರದ್ದು ಕೆಲವೊಂದು ಕೃಷಿ ವಿಜ್ಞಾನಿಗಳ ಇವೆ, ಎನ್ ಪಿ ಕೆ ಜೀವಾಣುಗಳಾಗಲಿ, ಮೈಕ್ರೋನ್ಯೂಟ್ರಿಯೆಂಟ್ ಜೀವಾಣುಗಳಾಗಲಿ, ಬೆಳೆ ಜೀವಾಮೃತ ಮುಖಾಂತರ ಜೀವಾಣುಗಳಾಗಲಿ, ಇದು ವರ್ಮಿ ವಾಶ್ ಮುಖಾಂತರ ಜೀವಾಣುಗಳ್ರಿ, ಈ ಥರ ಭೂಮಿಗೆ ನಾವು ಸ್ಪಷ್ಟ ಕಡೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ತಿಪ್ಪಿ ಗೊಬ್ಬರ ನಾವು ಎಷ್ಟು ಯೂಸ್ ಮಾಡ್ತೇವೆ ಅಷ್ಟು ನಮ್ಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬೇಡ್ರಿ ಸರ್.
0: ತುಂಬ ಸಂತೋಷ ಕಲ್ಮೇಶ್ ಅವರೇ. ಯಾರಾದರೂ ರೈತರು ತಮ್ಮ ಈ ಕೃಷಿ ಅನುಭವವನ್ನು ಕೇಳಬೇಕು ಅಥವಾ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
1: ಮಾಡ್ಬೋದು ಸರ್, ಕಾಲ್ ಮಾಡ್ಬೋದು ರೀ. ಬೆಳಗ್ಗೆ 10-11 ಮಧ್ಯಾಹ್ನ ಫ್ರೀ ಇರ್ತೀವಿ ರೀ, ಮಧ್ಯಾಹ್ನ ಮಾಡ್ಬೋದು ರೀ. ಬಟ್ ಹಂಗೆ ಒಂದು ಹೇಳೇ ನಾವು ಕೆಲಸದಲ್ಲಿದ್ದರು, ಆಮೇಲೆ ನಾ ಮಾಡಿ ಮಾತಾಡ್ತೀನಿ ರೀ, ಹೇಳ್ತೀನಿ ರೀ, ಅನುಭವ ಹಂಚ್ಕೋತೀನಿ ರೀ. ನಾನು ಕಾಲ್ ಮಾಡ್ಬೋದು ರೀ ಸರ್.
0: ತಮ್ಮ ನಂಬರ್ ಹೇಳ್ತೀರಿ?
1: ನನ್ನ ನಂಬರ್ ಬಂದು 9743989496 ರೀ.
0: ಆತ್ಮೀಯರಿ, ಕಲ್ಮೇಶ್ ಮಾಡಲಿಗೆ ಅವರ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9743989496 ಈ ನಂಬರ್ಗೆ ಕರೆ ಮಾಡಿ ಕಲ್ಮೇಶ್ ಮಾಡಲಿಗೆ ಅವರ ಅನುಭವವನ್ನು ತಾವು ಪಡಿಬೋದು. ಕಲ್ಮೇಶ್ ಮಾಡಲಿಗೆ ಅವರೇ, ಇಲ್ಲಿವರೆಗೆ ನಮ್ಮ ರೈತರಿಗೆ ಈ ಸಾವಯವ ಕೃಷಿಯ ಬಗ್ಗೆ ಹಾಗೂ ಸಮಗ್ರ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ತಮಗೂ ಕೂಡ ತುಂಬು ಹೃದಯ ಧನ್ಯವಾದಗಳು ಸರ್.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ಕಾಖಂಡ್ಗಿ ಗ್ರಾಮದ ಯುವ ರೈತರಾದ ಕಲ್ಮೇಶ್ ಮಾಡಲ್ಗಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4200-223.
3: ಊರ ಹಾದಿ ಮ್ಯಾಗ ವೀರ್ಗಲ್ಲ ಯಾರ

ಹಳೆಬೀಡು ಬೇಲೂರು ಹಿಂಗ ಕಲ್ಲಮೂರ್ತಿ ನಿಂತು ನೋಡುದಕ್ಕ, ಕಲ್ಲಮೂರ್ತಿ ನಿಂತು ನೋಡುದಕ್ಕ. ಅಂದು ಪ್ರೀತಿ ಕೂಡಿರುವಾಗ ಮುಂದೆ ಏನಿತ್ತು ಹೇಳುವಾಗ, ಬಂದ ವೈದಾರ ಅಂದ ಪೈಟನಕ್ಕ, ಬಂದ ವೈದಾರ ಅಂದ ಪೈಟನಕ್ಕ. ಬೆಳಗಾವಿ ಮಿಲಿಟ್ರಿಗೇನ ಹೇಳುವಂಗ ಎತ್ತ ಶೂರ ಜನ, ಯಾಳೆ ಬಿಗಲಾತ ಮುಂದ ಸಾಗುದಕ್ಕ, ಯಾಳೆ ಬಿಗಲಾತ ಮುಂದ ಸಾಗುದಕ್ಕ. ಗುಡ್ಡ ಕಳಚಿ ಬಿದ್ದಂಗಾತ ಕೂಡಿದ ದಿನ ಉಳದ ಹೋತ, ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ, ಗಾಡಿ ಹತ್ತಿ ಹೋದ ಶೂರ ಲಡಾಯಕ್ಕ. ಯಾರ ಮಾತು ಏನನ್ನಲಿ ಬರ್ದಾರ ಹಿಂಗ ವಾರಂಟದಲ್ಲಿ, ತಿರುಗಿ ಬರುವದೆಂದು ಬಾಗಿಲಕ್ಕ.

ಹಂದಿ ನೆನ ಹಚ್ಚಿ ಹಿಂಗೆ ಬಂದಕ್ರ ಮ್ಯಾಗ ಹಿಂದೂಗಳು ಒಪ್ಪಲಿಲ್ಲ ಇದಕ್ಕ ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ ಒಂದಾಗಿ ಕಟ್ಟರ ಗುಂಪ ನೀತಿ ಆಗುದಕ್ಕ ಬಿಟ್ಟು ಹೋದ ಯಾವ ಕಡೆಗೆ ಕೊಟ್ಟ ಪ್ರಾಣ ಬ್ರಿಟಿಷರಿಗೆ ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ ಹುಟ್ಟಿಯಿಟ್ಟ ನೀತಿ ಭಾರತ ಜನಕ್ಕ ಸಿಪಾಯರ ಬಂಡಾಯದಲ್ಲಿ ಸೊಪ್ಪ ಹಾಕಲಿಲ್ಲ ದೇಶದಲ್ಲಿ ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ ನೆಪ್ಪ ಮಂಗಲ ಪಾಂಡೆ ಎಲ್ಲ ಜನಕ್ಕ ಕೊಳಲನ ದಕ್ಕ ಮರುಳಾಗಿ ಯಾಳೆ ಬಾರದೇನು ತಿರುಗಿ ಹೇಳಿದ ಪ್ರೀತಿ ಯಮುನಾ ತೀರಕ್ಕ ಹೇಳಿದ ಪ್ರೀತಿ ಯಮುನಾ ತೀರಕ್ಕ ಬ್ರಿಟಿಷರದೊಂದು ಹುಡುಗಿ ಆಗ ಇಟ್ಟಳ ಇವನ ಮ್ಯಾಗೇನ ಕಣ್ಣ ಬಿಟ್ಟು ಹೋಗಲಿಲ್ಲ ಆಕೆ ಕಡಿತನಕ್ಕ ಗೊತ್ತ ಹಚ್ಚಾಳ ಬ್ರಿಟಿಷರ ಒಳಗಿನ ಗುಟ್ಟ ಊರ ಹಾದಿ ಮ್ಯಾಗ ವೀರಗಲ್ಲ ಯಾರು ಬಂದರು ಮರೆಯೋರಲ್ಲ ಕರೆದು ಕೇಳಿರ ಹಾಡು ಧಾರವಾಡಕ್ಕ ಕರೆದು ಕೇಳಿರ ಹಾಡು ಧಾರವಾಡಕ್ಕ ಅಂದ ಪ್ರೀತಿ ಕೂಡಿರುವಾಗ ಮುಂದೆ ಏನಿತ್ತು ಹೇಳುವಾಗ ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ ತಿಳಿಸಾಳ ಎಲ್ಲ ಗುಟ್ಟ ಪೈಟನಕ್ಕ ಮಿರತದಿಂದ ದಿಲ್ಲಿವರೆಗೆ 60 ಕಿಲೋಮೀಟರ್ ನಡೆದು ಬಂದರ ಹಿಂಗ ಸುದ್ದಿ ಸಾರುದಕ್ಕ ಬಂದರ ಹಿಂಗ ಸುದ್ದಿ ಸಾರುದಕ್ಕ ಬೆಳಗಾವಿ ಮಿಲ್ಟ್ರಿಗೇನ ಹೇಳುವಂಗ ಇತ್ತ ಶೂರ ಜನ ಯಾಳೆ

ಯಾರ ಮಾತ ಏನನ್ನಲಿ ಬರದಾರ್ ಹಿಂಗ ವಾರಂಟದಲ್ಲಿ ಬರದಾರ್ ಹಿಂಗ ವಾರಂಟದಲ್ಲಿ ತಿರುಗಿ ಬರುವದೆಂದು ಬಾಗಿಲಕ್ಕ ತಿರುಗಿ ಬರುವದೆಂದು ಬಾಗಿಲಕ್ಕ ಹಂದಿ ನೆನ ಹಚ್ಚಿ ಬಂದು ಕಂದು ಹಿಂದೂಗಳು ಒಪ್ಪಲಿಲ್ಲ ಜನಕ್ಕ ಅಂದು ಬ್ರಿಟಿಷರಿಗೆ ಮುಂದು ಒಂದಾಗಿ ಕಟ್ಟರ ಗುಂಪು ನೀತಿ ಆಗುವುದಕ್ಕ ನರಗುಂದ ಸಂಸ್ಥಾನಕ್ಕೆ ದೊರೆ ಬಾಬಾ ಸಾಹೇಬರು ಇರುತನ ಸಾಕ್ಷಾತ್ ಸರಸ್ವತಿ ಲಕ್ಷ್ಮೀ ವಾಸ ನಲಿದಾಡಿ ಅವರ ಮನ ಕೆಟ್ಟ ಕಾಲಗತಿ ಬಂತ ಬ್ರಿಟಿಷರಿಂದ ಉಳಿಯಲಿಲ್ಲ ಪುಣ್ಯವಾನ ಏನ ಸೂರ್ಯಾಗಿ ಹೋತ ನರಗುಂದ ಸಂಸ್ಥಾನ ಕಿರೀಟ ನರಗುಂದ ಸಂಸ್ಥಾನ 1857 ಭಾರತವೆಲ್ಲ ನಡೆದಿತ್ತ ಸ್ವಾತಂತ್ರ್ಯ ಆಂದೋಲನ ಸಣ್ಣ ದೊಡ್ಡವರು ಕೂಡಿದ್ದರು ಕೊಡಲು ಜೀವಕ್ಕೆ ಜೀವದಾನ ಅಂದು ಹೋರಾಡಲು ಮುಂದಾದರು ನರಗುಂದದವರದಿತ್ತು ಒಂದು ಹೆಮ್ಮೆತನ ನರಗುಂದ ಬಂಡಾಯವೆಂದರು ಮರಿತಾರೇನ ಅನ್ನದಾತನ ಬಯಲು ಸೀಮೆಯಲ್ಲಿ ಬರ್ತಿದ್ದ ಕಮಿಷನರ್ ಸಾಹೇಬರ ಅವರಲ್ಲಿ ಏಜೆಂಟ ಅನ್ನವರ ಅಜ್ಞಾನಿಗಳು ಅವರನ್ನು ತಡೆದು ಕಾಗದ ಪತ್ರ ಲೂಟ ಮಾಡಿದವರ ನೋಟಿಸ ಕೊಟ್ಟಾರಲ್ಲಿ ಇಷ್ಟನೆಂಬ ಅಧಿಕಾರಿ ನರಗುಂದ ಕದವರ ಇಬ್ಬರು ಸೈನಿಕರು ಸಾಗಿ ಬಂದು ನಿಂತಾರ ನರಗುಂದ ದ್ವಾರದ ಮುಂದ ಅವರ ನರಗುಂದದ ಅಗಸಿಯ ಮುಂದ ಅವರ ಹೊರಗಿನಿಂದ ಬಂದವರನ್ನ ಬಿಡಲಿಲ್ಲ ನರಗುಂದದ ಊರ ಜನರ ದತ್ತಕ ಮಾಡಬಾರದೆಂಬ ತಿಜೋರಿಗೆ ಬೀಗ ಹಾಕಿ ಹೋದರು ಅವರ ಇಂಥ ಅವಮಾನ ತಡಿಲಿಲ್ಲ ಬಿಗಲ ಮಾಡಿ ಬಂದಾರ ಎಲ್ಲ ಜನರ ಹೋರಾಟ ನಡೆಸಿದರು ನರಗುಂದದ ಸಣ್ಣ ದೊಡ್ಡ ಅವರ ಬೆಳಗಾವಿಯಿಂದ ಒಂದು ಕಂಪ್ನಿ ಪಲ್ಟನ್ ಬಂತ ನರಗುಂದಕ್ಕೆ ಕುದುರೆ ದಳ ಕಾಲ್ದಳ ಸ್ವಾರರ ತೋಪ ಹಕ್ಕಿ ಕತ್ತ ತಿಳಿಲಿಲ್ಲ ಯಾರ್ಯಾರ ಬ್ಯಾಂಡ ಊರಿ ಕವಾಯತ ಮಾಡುತ್ತಿದ್ದರ ಅವರ ಹಿಂಗ ಸಣ್ಣ ಪುಟ್ಟ ಕಂಪ್ನಿ ಜನರ ಅದ್ರವಾಯ್ತ ಮುಂದೆ ಕಂಪ್ನಿಯ ಆಧಾರ ಕಪ್ಪು ಕಾಣಿಕೆ ಮಿಲ್ಟ್ರಿ ಖರ್ಚು ಹಿಡಿಬೇಕು ಎಲ್ಲ ತಮ್ಮ ಆರ್ಭಾರ

0: ಯುದ್ಧ ಕಣಿಯಾಗಬೇಕು ಎನ್ನಾರೆ ಬ್ರಿಟಿಷರ. ಯಾವತ್ತು ಕಾಯಾಮ ಕುಲದೇವರ ವೆಂಕಟರಮಣ ನಮ್ಮನ್ನ ಇನ್ನ ಅವನ ಆಧಾರ ಎಂದ ದೈವ ಪೂಜೆ ನಡೆಸಿದರು ದೈವಾಧೀನ ಊರ ಜನರ ಊರ ಜನರ. ಉಕ್ಕಿನ ಚಿಲ್ಕತ್ ಹಾಕಿ ತೊಟ್ಟಾರ ಬಾಬಾ ಸಾಹೇಬರ ಯಾವತ್ತು ಕುದುರೆಯನ್ನೇರಿ ಅವರು ನರ್ಮದ ಸಂಸ್ಥಾನ ಸುತ್ತ ಎಲ್ಲ ನೋಡಿದವರ. ಅರ್ಗಿನ ಮನೆ ಕಟ್ಟಿ ಎರಗಳಿಗೆ ಇರಲಿಲ್ಲ ಕರಿ ಕಟ್ಟಿ ನೀರ ಕುಡಿಲಿಲ್ಲ ಬಾಬಾ ಸಾಹೇಬ ದೇಶಕ್ಕಾಗಿ ನಮಗಾಗಿ ಹೊಂಟ ಹಿಂಗ ಕುದುರೆ ಏರಿ ಧೀರ. ಕೆಳಗಿನಿಂದ ಬಂದಾರ ಮುನಿಯ ಬಾಪು ಕೃಷ್ಣಾಜಿ ಪಂಥರ ಅಲ್ಲಿ ರಾಜದೊಳಗಿನ ಗುಟ್ಟವನ್ನು ಪಿತೃ ನಡೆಸಿದರು ಅವರ. ತೋಪಿನಲ್ಲಿ ರಾಗಿ ಮುದ್ರೆಯನ್ನು ಕೂಡಿಸಲು ಹೇಳಿದವರ ಬ್ರಿಟಿಷ ವಸಾಹತ ಇದ್ದಲ್ಲಿ ಹೋಗಿ ತಿಳಿಸುತ್ತಿದ್ದರು ಆದ ಮಜಕೂರ. ಬಾಬಾ ಸಾಹೇಬರು ಸೂರ್ಯ ಬಾಣದ ಸೂರ್ಯವನ್ನು ಕೊಳ್ಳ ತನಕ ಬಂದಾರ ಗುಡಿಯಲ್ಲಿ ಅವಿತಿ ನಿಂತಿದ್ದ ಮನುಷ್ಯನ ಸಾಹೇಬನನ್ನ ಕರಿಸಾರ. ಸಾಹೇಬ ನೋಡಿದ್ದು ಕೆಟ್ಟ ಓಡುತ್ತಿದ್ದ ದೂರ. ಬಾಬಾ ಸಾಹೇಬರನ್ನ ಕಂಡ ಮೆಣಸಿನ ಸಾಹೇಬ ದಿಕ್ಕೆಟ್ಟು ಓಡುತ್ತಿದ್ದ ದೂರ. ಮಾನ ರಕ್ಷಣೆಗಾಗಿ ಸಾಹೇಬರ ಸಾಹೇಬರ ಇತ್ತ ಬಾಬಾ ಸಾಹೇಬರ ಪತ್ನಿ ಮತ್ತು ತಾಯಿಯವರ ಸೂರ್ಯಬಾನ ಸೂರ್ಯವನ ಕೊಳ್ಳದಲ್ಲಿ ಮಲಪ್ರಭಾ ನದಿಯನ್ನು ಕೂಡಿಕೊಂಡಾರ. ಸತತ ದಾಳಿಯಿಂದ ಬಳಲಿದ ಬಾಬಾ ಸಾಹೇಬರ ನರಗುಂದ ಗತ ವೈಭವವನ್ನು ನೋಡಿ ಕಣ್ಣೀರು ಇಟ್ಟಾರ. ಬ್ರಿಟಿಷರಿಗೆ ಶರಣಾಗಲಿಲ್ಲ ನರಗುಂದದ ಕೀರ್ತಿ ವ್ಯತ್ತ ಧೀರ. ದೇಶವೇ ಕಣ್ಣೀರಿಕ್ಕಿತ್ತು ಇಂಥವ್ರು ಇನ್ಯಾರು ಸಿಗುವುದಿಲ್ಲ ಪುಣ್ಯವಂತರ. ಹೇಳಿಕೊಂಡ ಬೆಳಗಾವಿಗೆ ತಂದಾರ ಬ್ರಿಟಿಷರು ಬಾಬಾ ಸಾಹೇಬರನ್ನ. ಬೆಳಗಾವಿ ಕಿಲ್ಲಾದ ಮುಂದಿನ ಆಲಗಿಡಕ್ಕೆ ಗಲ್ಲ ಪಾಸಿ ಕೊಟ್ಟಾರ ಅವರನ್ನ. ಬೆಳಗಾವಿ ಮಾಳ ಮಾರುತಿ ಎಂಬ ದೊಡ್ಡ ಬಯಲಿನಲ್ಲಿ ಇವರನ್ನು ಅನ್ಯಾಯ ಮಾಡಗೊಳಿಸಿದವರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರ ಚರಿತ್ರೆ ಅಮರ. ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ ಗಾಂಧೀಜಿ ಹುಟ್ಟು ದಿನಕ್ಕೆ ಶಾಂತಿ ದಿನವೆಂದರ ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ ಜಗತ್ತಿನ ಮಹಾಪುರುಷ ಹೆಸರು ಗಾಂಧಿಯವರ ಜಗತ್ತಿನಲ್ಲಿ ಹೆಸರಾಯಿತು ಶಾಂತಿ ದೂತ ಶಾಂತಿ ಪುರುಷನೆಂದು ಗಾಂಧಿಯವರ ಹೆಸರ. ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ ಜಾತಿ ಭೇದ ಬಿಡಿಸಿ ಸನಿಯಕ್ಕ ಕರೆದವರ ಚಿತ್ರ ಲಂಡ ಪಂಜಿ ಕೈಯಲ್ಲಿ ಕೋಲು ಮಾತ್ಮರ ಹಳ್ಳಿ ಗ್ರಾಮೋದ್ಯಕ್ಕ ಆಶ್ರಯ ನೀಡಿದಾತರ ಹಳ್ಳಿ ಗ್ರಾಮೋದ್ಯೋಗಕ್ಕ ಆಶ್ರಯ ನೀಡಿದಾತರ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್.

0: ಮತ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. March 2026 ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31 879.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ದತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನೆಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3 ವೈಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟಾನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 7:45:55. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಯುಗ ಪುರುಷ ಚಿತ್ರದ ಈ ಗೀತೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಆನಂತರ ಯುಗ ಪುರುಷ ಚಿತ್ರದ ಗೀತೆ ಮೂಡಿ ಬರಲಿದೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: 3 4

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 8:48. ಈಗ ಕೇಳಿ ಗಾತಾ ರಹೇ ಮೇರೆ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಗಾತಾ ರಹೇ ಮೇರೆ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಇನ್ನೇನು ಸಮಯ 8:03 ಆಗಲಿದೆ. ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಘನತವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ BDT ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತು ಬಾನುಲಿ ವರದಿ.

ಟೋನಿ ಚಿತ್ರದ ಗೀತೆಯನ್ನು ಕೇಳಿದಿರಿ, ರವಿ ಮತ್ತು ನಾಗೇಂದ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಚಿತ್ರದಲ್ಲಿ ಅಂಬರೀಷ್, ಲಕ್ಷ್ಮಿ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ. 8:35 ವಾಗಿದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಚೆಲ್ಲಾಟ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುರಳಿ ಮೋಹನ್, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದವರು ಗುರುಕಿರಣ್ ಅವರು. ಗಣೇಶ್, ರೇಖಾ, ರಂಗಾಯಣ, ರಘು, ತುಳಸಿ, ಶಿವಮಣಿ ಮತ್ತು ಮುಂತಾದವರು ನಟಿಸಿದಂತಹ ಚಿತ್ರ 2006 ಬಿಡುಗಡೆಯಾದ ಚಿತ್ರವಿದೆ.

ಮಾನಸ ಸರೋವರ ಚಿತ್ರಕ್ಕೋಸ್ಕರ ಜಯಚಂದ್ರನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 1982 ಬಿಡುಗಡೆಯಾದ ಈ ಚಿತ್ರದಲ್ಲಿ ಶ್ರೀನಾಥ್, ಪದ್ಮಾವಾಸಂತಿ, ರಾಮಕೃಷ್ಣ, ಜಯ ಜಗದೀಶ್ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರವಿದು. ಈ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಯಿತು.

ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಕೇಳಿದಿರಿ. ಇದುವರೆಗೆ ಪ್ರತಿಮಾ ಆತ್ರೇಯ ಅವರು ಹಾಡಿದ ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಸಮಯ 9:30 ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸೋಮಸ್ಕಂದನ್, ಘಟ ಆರ್ ಶ್ರೀಹರಿ. ಇಲ್ಲಿಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಬಾನುಲಿ ವರದಿ ಇದೀಗ ಆರಂಭವಾಗುವುದು. ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

0: negative Shri Vishwesh Bhatt for the soulful rendition of the invocation. At this juncture, I would request the Vice Chancellor for the presentation of 75 years of University BDT College of Engineering legacy and vision at the same time of our welcome address. Padukale Swagatisi Dr. S. Vidyashankar.
1: Good morning. Nadina Gnana Paramparaya Kirtiyanna Vattu ವಿದ್ಯೆಯ ಬೆಳಕು ಸೇವೆಯ ಧರ್ಮ ಎಂಬ ಆದರ್ಶವನ್ನು ಜೀವನ ಮೌಲ್ಯವಾಗಿ ಸ್ವೀಕರಿಸಿರುವ ಈ ಮಹಾನ್ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಟುಡೇ ಇಸ್ ಎ ಹಿಸ್ಟಾರಿಕ್ ಅಂಡ್ ಪ್ರೌಡ್ ಅಕೇಶನ್ ಇನ್ ದ ಜರ್ನಿ 51. Through the visionary philanthropy of Shri Brahmappa Devendrappa, Travanan of innovation, entrepreneurship, and industry collaboration across Karnataka. First university in announcement of results via WhatsApp within 10 minutes of the last batch of the practical exam, which is a notable achievement of the university in the recently, on May 20, 22nd, we have

ಗೀತಚಂದ್ರಿಕೆಯಲ್ಲಿ ಮೌನಗೀತೆ, ರುಡಾಲಿ ಮತ್ತು ಅನುಗ್ರಹ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಗೀತೆಗಳನ್ನು ಹಾಡಿದವರು ಎಸ್ ಜಾನಕಿ ಹಾಗೂ ಲತಾ ಮಂಗೇಶ್ಕರ್.